ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇಂದು 1948ನೇ ಶಕವರ್ಷ, ಭಾದ್ರಪದ ಮಾಸದ 14ನೇ ದಿನ, ಅಂದರೆ 2026ನೇ ಇಸ್ವಿ ಸೆಪ್ಟೆಂಬರ್ ತಿಂಗಳ 5ನೇ ತಾರೀಕು ಶನಿವಾರ. ನಿಲಯದ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈಗ ವೇಳೆ 5:58:44. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಆರ್ಜೆ ಸ್ವಾತಿ ಮಾಡುವ ಪ್ರೀತಿಯ ನಮಸ್ಕಾರಗಳು.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಮ್ಯಾಜಿಕಲ್ ಇವರ್ಸ್ ಮ್ಯೂಸಿಕಲ್ ಇವರ್ಸ್. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರು ಪರಿಚಯ ನಿಮ್ಮೆಲ್ಲರಿಗೋಸ್ಕರ. 6:10 ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಬಹುದು. 6:50 ಕನ್ನಡ ರತ್ನ ಭಂಡಾರ ಪ್ರಸಾರವಾಗುತ್ತೆ. 7:15 ಭಾವಸ್ಪಂದನದಲ್ಲಿ ಭಾವಗೀತೆಗಳನ್ನು ಕೇಳಬಹುದು. 8:30 ಹಲೋ ಕರ್ನಾಟಕ. 8:55 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ಇವತ್ತಿನ ವಿಷಯ ಆರೋಗ್ಯಕ್ಕಾಗಿ ನಿದ್ದೆ. ಡಾಕ್ಟರ್ ಟಿ ಶಿವಕುಮಾರ್ ಅವರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, ಇವರು ಮಾತನಾಡಲಿದ್ದಾರೆ. 9:00 ಸಖತ್ ಸಾಂಗ್ಸ್, 10:00 ಸಿನಿ ಚಿಟ್ಟೆ, 11:00 ಆಪ್ಕಿ ಪಸಂದ್ ಕಾರ್ಯಕ್ರಮ, 12:05 ರೈನ್ಬೋ ರಿವರ್ಬ್ಸ್, 1:00 ಕರೆಯಲ್ಲಿ ಕೈರುಚಿ, 1:20 ಕಗ್ಗದ ಸಿರಿ, 1:30 ಲಂಚ್ ಬಾಕ್ಸ್, 2:40 ಎವರ್ ಗ್ರೀನ್ ಕನ್ನಡ ಹಿಟ್ ಸಾಂಗ್ಸ್ಗಳನ್ನು ಕೇಳಬಹುದು, 3:00 ಹೊಂಬಿಸಿಲು ಗೇಮ್ ಶೋ, 4:00 ಮಿಕ್ಸ್ಡ್ ಮೆಲೋಡೀಸ್ ಹಿಂದಿ ಹಾಡುಗಳನ್ನು ಕೇಳಬಹುದು, 5:00 ನಾನ್ ಸ್ಟಾಪ್ ಸಂಜೆ.

6:10ಕ್ಕೆ ಕನ್ನಡ ರತ್ನ ಭಂಡಾರ ಮರು ಪ್ರಸಾರ, 6:30ಕ್ಕೆ ಮನಸ್ಸುಗಳ ಮಾತು ಮಧುರ, 6:50ಕ್ಕೆ ಸನ್ಸೆಟ್ ಸುರಭಿ, 7:45ಕ್ಕೆ ಸಮಾಚಾರ ದರ್ಶನ, 8:00ಕ್ಕೆ ಒಲವಿನ ಆಲಾಪ. ಕ್ಕೆ ಸುಕೂನ್ ಕೆ ಪಾಲ್ ನಲ್ಲಿ ಹಿಂದಿ ಹಾಡುಗಳನ್ನು ಕೇಳಬಹುದು. 10:00ಕ್ಕೆ ಕನಸಿನ ಲೋಕ. ಇದಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಪರಿಚಯ.

0: ಬಾನಲ್ಲಿ.
1: ಮಳೆ ನಿಂತ ಕ್ಷಣ ಹೊತ್ತು ಹನಿಯೊಂದು ಉದುರಿತ್ತು. ಹಾದು ಬಂದನು ರವಿ ಕಾಮನಬಿಲ್ಲಾಗಿ.
2: ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದನು.
1: ಬಾನುಲಿಯಲ್ಲಿ
0: ಮನ ತಣಿಸೋ ಕಿವಿ ಮಾತು ಗಳಿಗೆಗೊಂದು ಹೆಸರನಿತ್ತು. ಹಾಡು ಹೊಮ್ಮಿದೆ ಸವಿ ಕನ್ನಡ ಕಾಮನಬಿಲ್ಲಾಗಿ.
1: ಮ್ಯೂಸಿಕಲ್ ಯುವರ್ಸ್ ಅಂತ ಹೇಳ್ತಾ ಬಾಲ್ಯ ಹರೆಯ ವಯಸ್ಕ ವಯೋಮಾನದ ಪ್ರೀತಿಯ ಆಕಾಶವಾಣಿ ಎಫ್ಎಂ ರೇನ್ಬೋ ಭಾವಲೋಕದ ರಂಗೇರಿಸಲು ನಿಮ್ಮ ಜೊತೆ.
0: ಟ್ಯೂನ್ ಮಾಡಿ 101.3 FM.

ಹಾಯ್ ಹಲೋ ನಮಸ್ಕಾರ ಎಲ್ಲ ಪ್ರೀತಿಯ ಕೇಳುಗರಿಗೆ ಶುಭ ಮುಂಜಾನೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಭಕ್ತಿ ಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ನಾದಾರ್ಚನೆಗೆ ಪ್ರೀತಿಯ ಸ್ವಾಗತ. ಮೊದಲ ಗೀತೆ ಮೂಡಿ ಬರ್ತಿದೆ, ಗಣಪತಿಯ ವಿಘ್ನ ನಿವಾರಕನಾದ ಗಣಪತಿಯ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ, ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯ ಇದೆ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಇವತ್ತು ಒಂದು ಪುಟ್ಟ ಕೃಷ್ಣನ ಕಥೆಯನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಯಾವ ಕೃಷ್ಣನ ಕತೆ, ಎಲ್ಲಿಯ ಕತೆ ಅಂತ ಕೇಳ್ತಾ ಇದ್ರೆ, ಇದು ಎಷ್ಟೋ ಸಲ ಹೇಳ್ತಾರೆ, ಭಕ್ತಿಯಿಂದ ಪ್ರೀತಿಯಿಂದ ಕರೆದ್ರೆ ದೇವರು ಬರ್ತಾನಂತೆ ಅಂತ. ಹಾಗೆಯೇ ಇಲ್ಲಿ ಒಬ್ಬರು ಬಾರೋಕಂದ ತಿಂಡಿ ರೆಡಿಯಾಗಿದೆ, ಬಿಸಿ ಬಿಸಿ ದಾಗ್ಲು ತಿಂದುಬಿಡು ಅಂತ ಕೂಗಿ ಕರಿತಿದ್ದಂಗೆ ಅದೆಷ್ಟೇ ಕೆಲಸ ಇದ್ದರೂ ಓಡಿ ಬಂದು ಬಿಡ್ತಾನೆ. ಮಳೆ ಇರಲಿ ಬಿಸಿಲಿರಲಿ, ವರ್ಷದ 365 ದಿನನೂ ಒಂದಿನೂ ಮಿಸ್ ಮಾಡದೇ ಇರೋ ಹಾಗೆ ಕರಿತಿದ್ದಂಗೆ ಓಡೋಡಿ ಬಂದು, ಅದು ಕೂಡ 175 ಕಿಲೋಮೀಟರ್ ದೂರದಲ್ಲಿರೋ ಗುರುವಾಯೂರಿನಿಂದ ಓಡಿ ಬಂದು ಹಾಲು ಪಾಯಸ ಸ್ವೀಕಾರ ಮಾಡೋದು ಮತ್ತಾರೂ ಅಲ್ಲ, ಸಾಕ್ಷಾತ್ ಗುರುವಾಯೂರು ಶ್ರೀಕೃಷ್ಣ ಪರಮಾತ್ಮ. ಏನಿದು ಕತೆ, ಎಲ್ಲಿದು ಅಂತ ಯೋಚನೆ ಮಾಡ್ತಾ ಇದ್ರೆ, ಇಂಥದ್ದೊಂದು ರೋಚಕ ಕತೆ. ದೇವರು ಹಾಗೆ ಮನುಷ್ಯನ ನಡುವಿನ ಅವಿನಾಭಾವ ಸಂಬಂಧವೊಂದನ್ನು ಪ್ರತಿದಿನ ಬೆಳಿಗ್ಗೆ ಕಣ್ತುಂಬಿಕೊಳ್ಬೇಕು ಅಂತ ನೀವು ಅನ್ಕೊಳ್ಳೋದಾದ್ರೆ, ದೇವರ ನಾಡು ಕೇರಳದ ಅಲಪ್ಪುಳ ಜಿಲ್ಲೆಯಲ್ಲಿರುವ ಅಂಬುಳ ಪುಳಂಗೆ ಹೋಗ್ಬೇಕು. ಇಲ್ಲಿ ಇನ್ನೊಂದು ವಿಶೇಷ ಏನು ಗೊತ್ತಾ, ಬರೀ ಊಹೆಲಲ್ಲ ಶ್ರೀಕೃಷ್ಣ ಪರಮಾತ್ಮ ಬಂದು ಹೋಗ್ತಾರೆ ಅಂತ ಅನ್ಕೊಳ್ಳೋದು, ನೀವು ನಿಜವಾಗ್ಲೂ ಸಾಕ್ಷಾತ್ ಆ ಒಂದು ಘಟನೆಯನ್ನು ಕಣ್ತುಂಬಿಕೊಳ್ಬಹುದು. ಹಾಗಾದರೆ ಈ ಗುರುವಾಯೂರಿನಲ್ಲಿರುವ ಶ್ರೀಕೃಷ್ಣ ಅಂಬಳಪುಳಂನಲ್ಲಿರೋ ದೇವಸ್ಥಾನಕ್ಕೆ ದಿನ ಬಂದು ಹೋಗೋದಾದರೂ ಯಾಕೆ? ಅದರ ಹಿಂದೆ ಒಂದು ಇತಿಹಾಸದ ರೋಚಕ ಕಥೆ ಇದೆ. ಹಾಗೆಯೇ ಇಲ್ಲಿನ ಪ್ರಮುಖ ಆಕರ್ಷಣೆ ಆಗಿರೋ ಹಾಲು ಪಾಯಸದ ಹಿಂದೆಯೂ ಕೂಡ ಒಂದು ರೋಚಕ ಕಥೆ ಇದೆ. ಆ ಕಥೆಯನ್ನು ಇವತ್ತಿನ ನಾದಾರ್ಚನ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಕೇಳ್ತಾ ಇರಿ, ಇದು 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು ನಾದಾರ್ಚನೆ ಕಾರ್ಯಕ್ರಮ. ನಾನು ನಿಮ್ಮ ಜೊತೆಗೆ ಆರ್ ಜೆ ಸ್ವಾತಿ.

ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಗುರುವಾಯೂರಿನಲ್ಲಿರುವ ಶ್ರೀಕೃಷ್ಣ ಅಂಬಳಪುಳಂನಲ್ಲಿರೋ ದೇವಸ್ಥಾನಕ್ಕೆ ಪ್ರತಿದಿನ ಬಂದು ಹೋಗುವಂತಹ ರೋಚಕ ಕಥೆ ಏನು, ಅದರ ಹಿಂದಿನ ಇತಿಹಾಸ ಏನು ಹೇಳ್ತೀನಿ ಅಂತ ಹೇಳಿದ್ದೆ. 1789 ಟಿಪ್ಪು ಸುಲ್ತಾನ ಕೇರಳದ ದೇವಸ್ಥಾನಗಳ ಮೇಲೆ ದಂಡಯಾತ್ರೆ ಹೊರಟಾಗ ದೇವಾಲಯಗಳ ಸರ್ವ ಸಂಪತ್ತನ್ನು ಲೂಟಿ ಮಾಡಿ ಧ್ವಂಸ ಮಾಡ್ತಾ ಗುರುವಾಯೂರು ದೇವಸ್ಥಾನಕ್ಕೂ ಲಗ್ಗೆ ಇಟ್ಟರು. ದೇಗುಲದ ಅಷ್ಟು ಸಂಪತ್ತು ದೋಚಿದ್ದು ಅಲ್ಲದೆ ಗುರುವಾಯೂರು ದೇವಸ್ಥಾನಕ್ಕೆ ಬೆಂಕಿ ಇಟ್ಬಿಟ್ಟಿರ್ತಾರೆ. ಈ ಸಂದರ್ಭದಲ್ಲಿ ಎರಡು ವಿಸ್ಮಯಗಳು ನಡೆಯುತ್ತಂತೆ. ಒಂದು, ಟಿಪ್ಪು ಸುಲ್ತಾನ್ ದೇವಸ್ಥಾನಕ್ಕೆ ಬೆಂಕಿ ಇಟ್ಟು ಆ ಕಡೆ ತೆರಳ್ತಾ ಇದ್ದೋ ಹಾಗೇನೆ ಧೋ ಅಂತ ಧಾರಾಕಾರವಾಗಿ ಮಳೆ ಬಂದು ಆ ಪ್ರಕೃತಿಯೇ ಬೆಂಕಿಯನ್ನು ಆರಿಸಿ ದೇವಸ್ಥಾನವನ್ನು ರಕ್ಷಿಸಿದ್ದು ಒಂದಾದರೆ, ಟಿಪ್ಪುವಿನ ದಂಡು ಇನ್ನೇನು ದಾಳಿ ಇಡಲಿದೆ ಅನ್ನೋ ಸುಳಿವು ಸಿಗ್ತಾ ಇದ್ದ ಹಾಗೆ ಅಲ್ಲಿನ ದೇವಾಲಯದ ಮಂದಿ ಅಲ್ಲಿರುವಂತಹ ಕೃಷ್ಣನ ಮೂರ್ತಿಯನ್ನು ಕೊಂಡೊಯ್ದು ಅಂಬಳಪುಳ ದೇವಸ್ಥಾನದಲ್ಲಿ ಬಚ್ಚಿಟ್ಟು ಶ್ರೀಕೃಷ್ಣನ ಮೂರ್ತಿಯನ್ನು ಕೂಡ ರಕ್ಷಣೆ ಮಾಡ್ತಾರೆ. ಹೀಗೆ ಅಂಬಳಪುಳಕ್ಕೆ ಬರೋ ಈ ಶ್ರೀಕೃಷ್ಣನಿಗೆ ಮುಂದಿನ 3 ವರ್ಷಗಳ ಕಾಲ ಇಲ್ಲಿಯೇ ಪ್ರತಿದಿನ ಪೂಜೆ, ಹಾಲು ಪಾಯಸದ ನೈವೇದ್ಯ ಸಲ್ಲತ್ತಂತೆ. ಅದೊಂದು ದಿನ ಮರಳಿ ಈತನನ್ನು ಗುರುವಾಯೂರಿಗೆ ಕಳಿಸೋ ಸಂದರ್ಭ ಬಂದಾಗ ಇಲ್ಲಿನ ಅರ್ಚಕರಿಗೆ ಕಳಿಸೋ ಮನಸ್ಸೇ ಆಗೋಲ್ಲಂತೆ. ಆಗ ರಾತ್ರಿ ಕನಸಲ್ಲಿ ಬರೋ ಶ್ರೀಕೃಷ್ಣ, ನಾನು ಗುರುವಾಯೂರಿಗೂ ಹೋದರೂ ಕೂಡ ಪ್ರತಿದಿನ ಬೆಳಿಗ್ಗೆ ಹಾಲು ಪಾಯಸದ ನೈವೇದ್ಯ ಸ್ವೀಕರಿಸೋದಕ್ಕೆ ಖಂಡಿತ ಬರ್ತೀನಿ ಅಂತ ಮಾತು ಕೊಡ್ತಾನಂತೆ. ಹಾಗಾಗಿನೇ ಅಂದಿನಿಂದ ಪ್ರತಿದಿನ ಹಾಲು ಪಾಯಸವನ್ನು ನೈವೇದ್ಯಕ್ಕಿಟ್ಟು ಹೊರಬಂದು ಜೋರಾಗಿ ಕೃಷ್ಣನನ್ನು ಕರೀತಾರಂತೆ. ಕರೆಕ್ಟಾಗಿ ಆ ಒಂದು ಸಮಯಕ್ಕೆ ಸರಿಯಾಗಿ ಗರುಡ ಒಂದು ಬಂದು ದೇವಸ್ಥಾನದ ಮೇಲೆ 3 ಸುತ್ತು ಹೊಡೆದು ಹೋಗುತ್ತಂತೆ. ಹಾಗಾದರೆ ನೈವೇದ್ಯಕ್ಕೆ ಹಾಲು ಪಾಯಸನೇ ಯಾಕಿಡ್ತಾರೆ? ಇದರ ಹಿಂದೆ ಕೂಡ ಒಂದು ರೋಚಕವಾದ ಕಥೆ ಇದೆ, ಹೇಳ್ತೀನಿ ಈ ಗೀತೆಯ ನಂತರ.

ಮತ್ತೊಮ್ಮೆ ನಾದಾರ್ಜನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುವಾಯೂರಿನಿಂದ ಬಂದು ಅಂಬಳಪುರ ದೇವಾಲಯದಲ್ಲಿರುವಂತಹ ಹಾಲು ಪಾಯಸ ನೈವೇದ್ಯ ಮಾಡಿ ಹೋಗುವ ಕೃಷ್ಣನ ಬಗ್ಗೆ ಮಾತಾಡ್ತಾ ಇದ್ವಿ. ಸರಿ, ಹಾಗಾದರೆ ಈ ಅಂಬಳಪುರ ದೇವಾಲಯದ ಪ್ರಮುಖ ಆಕರ್ಷಣೆ ಹಾಲು ಪಾಯಸ ಇದೆಯಲ್ಲ, ಇದರ ಹಿಂದೆನೂ ಕೂಡ ಒಂದು ರೋಚಕವಾದ ಕಥೆ ಇದೆ ಅಂತ ಹೇಳಿದ್ದೆ. 15ನೇ ಶತಮಾನದಲ್ಲಿ ಈ ಪ್ರಾಂತ್ಯವನ್ನು ಆಳ್ತಾ ಇದ್ದ ಈ ದೇವಸ್ಥಾನದ ನಿರ್ಮಾತೃನೂ ಆದ ಚಂಗನಸೇರಿ ಸಂಸ್ಥಾನದ ದೊರೆ ತಿರುನಾಳ್ ದೇವನಾರಾಯಣನ್ ಚದುರಂಗದ ಆಟದಲ್ಲಿ ಪ್ರವೀಣನಾಗಿದ್ದ ಅಂತೆ. ಎಷ್ಟಂದರೆ, ನನ್ನನ್ನು ಯಾರೂ ಸೋಲ್ಸೋದೇ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಹಂ ಕೂಡ ಅವನಿಗಿತ್ತು. ಒಮ್ಮೆ ಈತನ ಆಸ್ಥಾನಕ್ಕೆ ಭೇಟಿ ನೀಡಿದ ಸಾಧು ಒಬ್ಬ ಶ್ರೀಕೃಷ್ಣ ಪರಮಾತ್ಮನೇ ಮಾರು ವೇಷದಲ್ಲಿ ಸಾಧುವಿನ ರೂಪದಲ್ಲಿ ಹೋಗಿದ್ದ. ಆಟಕ್ಕೆ ಆಹ್ವಾನಿಸ್ತಾನಂತೆ. ಪಂದ್ಯದ ಷರತ್ತೇನು ಅಂತ ಕೇಳಿದಾಗ, ಸೋತರೆ ನನಗೆ ಚೆಸ್ ಬೋರ್ಡಿನಲ್ಲಿರುವ 1ನೇ ಮನೆಗೆ 1 ಅಕ್ಕಿ ಕಾಳು, 2ನೇ ಮನೆಗೆ ಅದರ ಡಬಲ್ 2, 3ನೇ ಮನೆಗೆ 4, 16, ಹೀಗೆ ಬೋರ್ಡ್ನಲ್ಲಿರೋ ಅಷ್ಟೂ ಮನೆಗಳಿಗೆ ಲೆಕ್ಕ ಹಾಕಿ ಅಕ್ಕಿ ಕಾಳು ನೀಡಬೇಕು.

ಅಂತ ಹೇಳ್ತಾನಂತೆ ಸಾಧು. ಅಕ್ಕಿ ಕಾಳಿನ ಪಂಥ್ಯವೆಲ್ಲ ಒಂದು ವಿಷಯನ ಖಂಡಿತವಾಗಿಯೂ ಕೊಡೋಣ ಅಂತ ಹೇಳಿ ರಾಜ ಒಪ್ಕೋತಾನಂತೆ. ಆದರೆ ಏನು ಮಾಡೋದು, ರಾಜ ಸೋತ್ಬಿಡ್ತಾನಂತೆ. ಆಗನೇ ಶುರುವಾಗೋದು ಫಜೀತಿ. ಬಹುಮಾನವಾಗಿ ಎಷ್ಟೋ ಅಕ್ಕಿ ಕಾಳು ನೀಡಬೇಕು ಅಂತ ಲೆಕ್ಕ ಹಾಕೋಕೆ ಹೋದರೆ ಅದು ಟ್ರಿಲಿಯನ್ ಟನ್ಗಳನ್ನು ದಾಟಿ ಹೋಗ್ತಾ ಇತ್ತಂತೆ. ಇಡೀ ರಾಜ್ಯದಲ್ಲಿರೋ ಧಾನ್ಯವೆಲ್ಲ ಗುಡ್ಡೆ ಹಾಕಿದ್ರೂ ಅದರ ಒಂದಂಶಕ್ಕೂ ಕೂಡ ಸರಿ ಹೋಗ್ತಾ ಇರಲಿಲ್ಲ. ಎಲ್ಲಿಂದ ಕೊಡೋದೀಗ ಬೆಳಿಗ್ಗೆ ಅಷ್ಟು ಅಕ್ಕಿ ಕಾಳು ಸಾಧುವಿಗೆ? ರಾಜಂಗೆ ಇಡೀ ರಾತ್ರಿ ಯೋಚನೆ ಶುರುವಾಗತ್ತಂತೆ. ಅವತ್ತಿನ ದಿನ ರಾತ್ರಿ ಕನಸಿನಲ್ಲಿ ಶ್ರೀಕೃಷ್ಣ ಬಂದು, ಚಿಂತೆ ಮಾಡಬೇಡ, ಅಷ್ಟೂ ಒಂದೇ ಸಲ ಕೊಡಬೇಕು ಅಂತ ಏನಿಲ್ಲ, ಈ ಅಕ್ಕಿ ಕಾಳುಗಳನ್ನೆಲ್ಲ ನನ್ನ ದೇವಸ್ಥಾನದಲ್ಲಿ ಇನ್ನು ಮುಂದೆ ನನಗೂ ಹಾಗೂ ನನ್ನ ಭಕ್ತಾದಿಗಳಿಗೆ ಹಾಲು ಪಾಯಸ ರೂಪದಲ್ಲಿ ನೀಡ್ತಾ ಹೋಗು ಅಂತ ಹೇಳ್ತಾನಂತೆ. ಹಾಗಾಗಿನೇ ಅಂದಿನಿಂದ ಇವತ್ತಿನವರೆಗೂ ಕೃಷ್ಣನ ಸಾಲ ತೀರಿಸೋದಕ್ಕೆ ಒಂದು ದಿನನೂ ತಪ್ಪದೆ ಪ್ರತಿದಿನ ಕೃಷ್ಣನಿಗೆ ಹಾಗೂ ಭಕ್ತಾದಿಗಳಿಗೆ ಅನ್ನದಿಂದ ತಯಾರಿಸುವ ಹಾಲು ಪಾಯಸ ಸೇವೆ ಅಂಬಳಪ್ಪುಳ ದೇವಾಲಯದಲ್ಲಿ ನಡೀತಾ ಇದೆ. ಆ ಒಂದು ಹಾಲು ಪಾಯಸದ ತಿನ್ನೋದಕ್ಕೆ, ನೈವೇದ್ಯ ಸ್ವೀಕರಿಸೋದಕ್ಕೆ ಗುರುವಾಯೂರಿನಿಂದ ಗರುಡ ರೂಪದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಬರ್ತಾನಂತೆ. ಪ್ರತಿದಿನ ಬೆಳಿಗ್ಗೆ ಇದು ನಡೆಯುತ್ತೆ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಈ ಗೀತೆ ಕೇಳಿ, ಅನುರಾಧ ಭಟ್ಟವರ ಧ್ವನಿಯಲ್ಲಿ.

ಇನ್ನು ಕೇರಳದಲ್ಲಿರೋ 7 ಅತಿ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿರೋ ಸಾಂಪ್ರದಾಯಿಕ ಕೇರಳ ಶೈಲಿಯಲ್ಲಿ ನಿರ್ಮಿಸಲಾಗಿರೋ ಈ ದೇವಸ್ಥಾನದ ವಿನ್ಯಾಸ ಕೂಡ ವಿಶಿಷ್ಟವಾಗಿದೆ. ಇದನ್ನ ಗಜಪೃಷ್ಠ ವಾಸ್ತುಶೈಲಿ ಅಂತ ಕರೀತಾರಂತೆ. ಇಲ್ಲಿ ಕೃಷ್ಣ ಒಂದು ಕೈಯಲ್ಲಿ ಚಾಟಿ ಹಾಗೂ ಮತ್ತೊಂದು ಕೈಯಲ್ಲಿ ಶಂಖ ಹಿಡಿದ ಪಾರ್ಥ ಸಾರಥಿಯ ಅವತಾರದಲ್ಲಿದ್ದಾನೆ. ಅಂದು ಗುರುವಾಯೂರಿನಿಂದ ಶ್ರೀಕೃಷ್ಣನನ್ನು ತಂದು ಸಂರಕ್ಷಿಸಿಟ್ಟ ಜಾಗವನ್ನು ಇಂದಿಗೂ ದೇವಾಲಯದ ಎಡಭಾಗದಲ್ಲಿ ಗುರುವಾಯೂರು ನಾಡ ಅಂತ ಹೇಳಿ ಪೂಜೆ ಮಾಡ್ತಾರಂತೆ. ಈ ದೇವಾಲಯ ಭಾರತದಲ್ಲಿರೋ ವೈಷ್ಣವ ಪಂಥದ 108 ಅಭಿಮಾನ ಕ್ಷೇತ್ರಗಳಲ್ಲಿ ಕೂಡ ಒಂದು ಅಂತ ಹೇಳ್ತಾರೆ. ಸರಿ, ಹಾಗಾದರೆ ಮೇಡಮ್, ಕತೆ ಏನೋ ಇಷ್ಟ ಆಯಿತು, ಅಲ್ಲಿಗೆ ಹೋಗಿ ಒಂದ್ಸಲ ನೋಡಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ, ಕೇರಳದ ಅಲಪ್ಪುಳ ಜಿಲ್ಲಾ ಕೇಂದ್ರದಿಂದ 15 ಕಿಲೋಮೀಟರ್ ದೂರದಲ್ಲಿ NH-66 ಅಂಟ್ಕೊಂಡಂತರೋ ಸಮುದ್ರ ತೀರದ ಪುಟ್ಟ ಊರು ಅಂಬಲಪ್ಪುಳ. ದೇವಸ್ಥಾನದಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲೇ ರೈಲ್ವೆ ನಿಲ್ದಾಣ ಕೂಡ ಇದೆ. ಇಲ್ಲಿಗೆ ಕರ್ನಾಟಕದಿಂದಲೂ ಹಲವಾರು ನೇರ ರೈಲು ಸಂಪರ್ಕ ಇದೆ. ರೈಲು ಅಥವಾ ಬಸ್ಗಳಲ್ಲಿ ಎರ್ನಾಕುಲಂ ಚಂಗನ ಸೇರಿ ತಲುಪಿದ್ರೂ ಕೂಡ ಸಾಕು ನೀವು. ಇಲ್ಲಿಂದ ಕೂಗಳತೆ ದೂರದಲ್ಲಿದೆ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಭಗವಂತನ ಸಾನ್ನಿಧ್ಯ ಅಂಬಲಪ್ಪುಳ. ಮತ್ತ್ಯಾಕೆ ತಡ, ಕೇರಳದ ಕಡೆ ಹೋದಾಗ ಒಂದ್ಸಲಿ ಹೋಗಿ ಬನ್ನಿ. ಹಾಲು ಪಾಯಸದ ನೈವೇದ್ಯವನ್ನು ತಿಂದು ನಿಮ್ಮ ಕಣ್ಣಾರೆ ಆ ಒಂದು ದೃಶ್ಯವನ್ನು ನೋಡಿ ಬನ್ನಿ.

0: ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಂದೇಶ ಕಳಿಸಿದ್ದೀರಾ. ಕೈವಲ್ಯ ಸಾಹಿತಿ ಬೋಪಾ ವೆಂಕಟೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಗೋಕಾಕ ತಾಲೂಕಿನ ಬೈರನಹಟ್ಟಿ ಗ್ರಾಮದಿಂದ ಧನುಷ್ ಕಿಲಾರಿ, ದೇವರಾಜ್ ಕಿಲಾರಿ ಅವರು ಸಂದೇಶ ಕಳಿಸಿದರೆ, ಶಿವಗಂಗಾ ಹೆಬ್ಬಾಳದಿಂದ, ಹಾಗೆಯೇ ಕಿಶನ್ ರೋಷನ್ ಶುಭಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ, ರವಿ ಅವರು ಜೆಪಿ ನಗರದಿಂದ, ರೇಡಿಯೋ ಕೇಳುಗರಾದ ಕಿಷ್ಕಿಂದಾನಗರ ಗಂಗಾವತಿ ಈರಣ್ಣ ಹಾಗೂ ವಿಜಯಶ್ರೀ ಅವರು ಕಳಿಸಿದ್ದಾರೆ. ಹಾಗೆಯೇ ವಿರಾಜಪೇಟೆಯಿಂದ ಗೀತಾ ಕಾವೇರಪ್ಪ ಅವರು ಸಂದೇಶ ಕಳಿಸಿದ್ದಾರೆ. ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮ ಇಷ್ಟ ಆಯಿತು, ಕತೆ ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸಮಯ 6:50 ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ. ನಾದಾರ್ಜನೆಯಲ್ಲಿ ಅಂಬಳಪ್ಪುಳದ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನದ ಕತೆ ಇಷ್ಟ ಆಯಿತು ಅಂತ ಭಾವಿಸ್ತಾ, ಇಷ್ಟು ಹೊತ್ತು ಕತೆಗೆ, ಮಾಹಿತಿಗೆ, ಹಾಡಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ ಆರ್ಜೆ ಸ್ವಾತಿ. ಮತ್ತೆ ಸಿಗ್ತೀನಿ. ಈಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಕನ್ನಡ ರತ್ನ ಭಂಡಾರ ಎಸ್ ವಿ ರಂಗಣ್ಣ, ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ, ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
2: ಎಲ್ಲ ದೇಶಗಳಲ್ಲೂ, ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು

0: ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು, ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ, ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ, ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇತಕ್ಕೆ? ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿಂದ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. ಅಥ ವಾರ್ತಾಃ. ರಾಷ್ಟ್ರಪತಿ ಪದಾಸೀನಾ ದ್ರೌಪದಿ ಮುರ್ಮುಃ ಶಿಕ್ಷಕಾನ್ ಶಿಕ್ಷಾವಿದಶ್ಚ ಸ್ವಜ್ಞಾನಂ ನಿರಂತರಂ ಪ್ರವರ್ಧನಾಯ ಪ್ರೌದ್ಯೋಗಿಕೀಂ ಅಂಗೀಕರಣಾಯ ನವೋನ್ಮೇಷಪೂರ್ಣಾಃ ಶಿಕ್ಷಣ ಪದ್ಧತೀಶ್ಚ ಆತ್ಮಸಾತ್ಕರಣಾಯ ಚ ಆಹೂತವತಿ. ಅದ್ಯ ಶಿಕ್ಷಕ ದಿವಸಾವಸರೆ ಸ್ವೀಯ ಸಂದೇಶೇ ಏಷಾ ಉಕ್ತವತಿ ಯತ್ ಶಿಕ್ಷಕಾಃ ಶಿಕ್ಷಾವಿದಶ್ಚ ಸ್ವಮಾರ್ಗದರ್ಶನೇನ ಪರಾಮರ್ಶೇನ ಚ ಪ್ರತಿಭಾ ಪೋಷಣೆ ಚರಿತ್ರ ನಿರ್ಮಾಣೆ ಚ ಮಹತ್ವಪೂರ್ಣಾಂ ಭೂಮಿಕಾಂ ನಿರ್ವಹಂತಿ. ಸಾ ಉಕ್ತವತಿ ಯತ್ ಸಮರ್ಪಿತಾಃ ಸಂವೇದನಶೀಲಾಶ್ಚ ಶಿಕ್ಷಕಾಃ ವಿದ್ಯಾರ್ಥಿನಾಂ ವಿಶಿಷ್ಟ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
3: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ AIR ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
4: ಪ್ರೋಗ್ರಾಮ್ ಖಬರಿ ನ್ಯೂಸ್ ಆನ್ AIR ಆಪ್.

0: अथ मराठी भाषा न्यूज ऑन AIR ऐप मध्ये उपलब्ध आहे.
1: माझा तुमचा जुळता तारा, मधुर सुरांचा बरसती धारा.
2: अहाँ सबसे अनुरोध छे न्यूज ऑन AIR ऐप को डाउनलोड करूं और बिहार के सभी भाषा के कार्यक्रम को सुनूं.
3: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप.
4: ರಾಗಂ 24x7 ಡಿಟಿಎಚ್ ವಾಹಿನಿ, ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಮತ್ತು ಭಾರತದ ಎಲ್ಲ ಆಕಾಶವಾಣಿ ಕೇಂದ್ರ ಮತ್ತು 8 ದೂರದರ್ಶನದ ಚಾನೆಲ್ಗಳು ನ್ಯೂಸ್ ಆನ್ AIRನಲ್ಲಿ ಲಭ್ಯ. ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 ಎಫ್ಎಂ ರೇನ್ಬೋ ಕನ್ನಡ ಕಾಮನಬೆಲ್ಲು. ಸಮಯ 7:05 ಆಗ್ತಾ ಇದೆ. ಈಗ ಕೇಳಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾ ಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ. ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ, ಫಿಟ್ ಇಂಡಿಯಾ, ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಈಗ ವಾರ್ತೆಗಳ ವಿವರ. ರಾಜ್ಯದ ಜನತೆಯ ಸಮಸ್ಯೆಗಳನ್ನು, ಅಹವಾಲುಗಳನ್ನು ಶೀಘ್ರ ಪರಿಹರಿಸಲು ನೂತನ ಪ್ರಜಾಸೇವಾ ಇಲಾಖೆ ರೂಪಿಸಲಾಗಿದ್ದು, ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಚಾಲನೆ ನೀಡಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಏಕಗವಾಕ್ಷಿ ಯೋಜನೆ ವ್ಯವಸ್ಥೆ ಮೂಲಕ ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿಗಳ ಅಭಿವೃದ್ಧಿ ಸೇರಿದಂತೆ ಇತರೆ ಸಮಸ್ಯೆಗಳ ಬಗ್ಗೆ ಅಹವಾಲುಗಳನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗುವುದು ಎಂದಿದ್ದಾರೆ. ಪ್ರಜಾಸೇವಾ ಆಂದೋಲನ ಸಭೆ ಇಂದು ರಾಜ್ಯದ ಎಲ್ಲ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಆಯೋಜಿತವಾಗಿದೆ. ರಾಯಚೂರು ಜಿಲ್ಲೆ ಮಾನ್ವಿಯಲ್ಲಿ ಇಂದು ಬೆಳಗ್ಗೆ 10 ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಅಜಯ್

0: ಧರ್ಮಸಿಂಗ್ ಪ್ರಜಾಸೇವೆ ಆಂದೋಲನದಲ್ಲಿ ಪಾಲ್ಗೊಂಡು ಜನತೆಯ ಅಹವಾಲು ಆಲಿಸಲಿದ್ದಾರೆ. ಚಿತ್ರದುರ್ಗದ ಹಿರಿಯೂರು ಕಸಬಾ ಹೋಬಳಿಯ ನೆಹರೂ ಮೈದಾನದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಪ್ರಜಾಸೇವಾ ಆಂದೋಲನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ತೇಗದ ಸಿರಿ ಯೋಜನೆ ಅಡಿ ರಸ್ತೆ ಪಕ್ಕದ ಜಮೀನಿನಲ್ಲಿ ತೇಗದ ಸಸಿಗಳನ್ನು ನೆಟ್ಟು ರೈತರು ಆರೈಕೆ ಮಾಡಿ ಲಾಭದಲ್ಲಿ ರೈತರಿಗೆ ಶೇಕಡ 70 ಹಾಗೂ ಸರ್ಕಾರಕ್ಕೆ ಶೇಕಡ 30 ಹಂಚಿಕೆ ಮಾಡಲು ರಾಜ್ಯ ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬಾಗಲಕೋಟೆ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಬರ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಶೇಕಡ 40 ಮಳೆ ಕೊರತೆಯಾಗಿದೆ. ದೇಶದಲ್ಲಿ 50 ವರ್ಷಗಳಲ್ಲೇ ಭೀಕರ ಬರ ಪರಿಸ್ಥಿತಿ ಎದುರಾಗಿದೆ ಎಂದರು. ರಾಜ್ಯದ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸಿದ್ದಾಗಿ ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರದ ಶ್ರೀ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಬೆಟ್ಟಕ್ಕೆ 56.50 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಪಿರಿಯಾಪಟ್ಟಣ ಸೇರಿದಂತೆ ರಾಜ್ಯದ 60 ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದರೂ ಕೇಂದ್ರ ಸರ್ಕಾರದ ಮಾನದಂಡಗಳ ಪ್ರಕಾರ ಬರಪೀಡಿತ ಎಂದು ಇನ್ನೂ ಕೇಂದ್ರ ಘೋಷಿಸಬೇಕಿದೆ ಎಂದರು. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ಭಾರತೀಯ ಜ್ಞಾನ ಪದ್ಧತಿಗಳ ಶ್ರೇಷ್ಠತಾ ಕೇಂದ್ರದ ವತಿಯಿಂದ ಭಾರತೀಯ ಪಾರಂಪರಿಕ ಜ್ಞಾನ ಪ್ರಣಾಳಿ ಸಮೂಹದ 3ನೇ ಅಂತಾರಾಷ್ಟೀಯ ಸಮ್ಮೇಳನವನ್ನು ಇಂದು ಮತ್ತು ನಾಳೆ ಐಐಟಿ ಧಾರವಾಡದ ಕೇಂದ್ರ ಕಲಿಕಾ ರಂಗಮಂದಿರದಲ್ಲಿ ಆಯೋಜಿಸಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಐಐಟಿ ಧಾರವಾಡದ ನಿರ್ದೇಶಕ ಪ್ರೊಫೆಸರ್ ವೆಂಕಪ್ಪಯ್ಯ ದೇಸಾಯಿ.
1: ಕಳೆದ 3 ಐಐಟಿ ಧಾರವಾಡದಲ್ಲಿ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತ ಇಂಡಿಯನ್ ನಾಲೆಜ್ ಸಿಸ್ಟಮ್ಸ್ ಭಾರತೀಯ ಜ್ಞಾನ ಪ್ರಣಾಳಿ ಆ ವಿಷಯದಲ್ಲಿ ಐಐಟಿ ಧಾರವಾಡದ ಅನ್ಯಾನ್ಯ ಅಧ್ಯಾಪಕರು ಅದರ ಜೊತೆಗೆ ತಮ್ಮಂತ ಜೋಡಿಸಿಕೊಂಡ್ರು. ನ್ಯಾಷನಲ್ ಸರ್ವಿಸ್ ಸ್ಕೀಮ್ NSO ನ್ಯಾಷನಲ್ ಸ್ಪೋರ್ಟ್ಸ್ ಆರ್ಗನೈಸೇಷನ್ NCA ನ್ಯಾಷನಲ್ ಕಲ್ಚರಲ್ ಅಪ್ರಿಸಿಯೇಷನ್ ಧಾರವಾಡದಲ್ಲೇ ಮೊದಲಿಂದನೂ ಕಲೆ ಮತ್ತು ಸಾಹಿತ್ಯ ಸಂಗೀತ ಪ್ರಿಯ ಅನ್ಯಾನ್ಯ ಕೌಶಲ್ಯಗಳ ಬಗ್ಗೆ ಒತ್ತು. ಪ್ರಿಯ ಗಾಯನ ಇರಬಹುದು, ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇರಬಹುದು, ಯೋಗ, ಕೇರಳದ ಮಾರ್ಷಲ್ ಆರ್ಟ್ಸ್ ಕಳರಿ ಪೈಟ್ ಇರಬಹುದು. ನಮ್ಮ ವಿದ್ಯಾರ್ಥಿಗಳು ಆ ವೊಕೇಶನ್ ಅಂದ್ರೆ ಅವರ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಿ, ಲೆಸ್ ಟೆನ್ಷನ್ ಮೋರ್ ಅಟೆನ್ಷನ್, ಒತ್ತಡ ಮುಕ್ತ ಜೀವನ ಭಾರತೀಯ ಜ್ಞಾನ ಪ್ರಣಾಳಿ IKS ದ ಕೃಷ್ಣತಾ ಕೇಂದ್ರ ಸೆಂಟರ್ ಆಫ್ ಎಕ್ಸಲೆನ್ಸ್ ಮುಖಾಂತರ ಪ್ರಯತ್ನ ನಡೀತಾ ಇದೆ.
0: ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ನಾಳೆಯಿಂದ ಪ್ರಾಯೋಗಿಕವಾಗಿ ನೀರಾವರಿ ಸೌಲಭ್ಯಕ್ಕಾಗಿ ಭದ್ರಾ ನದಿ ನೀರನ್ನು ಹರಿಸಲಾಗುತ್ತಿದೆ. ಸರ್ಕಾರದ ನಿರ್ದೇಶನದಂತೆ ವಿಶ್ವೇಶ್ವರಾಯ ಜಲ ನಿಗಮ ನಿಯಮಿತ ನೀರು ಹರಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ಭದ್ರಾ ಜಲಾಶಯದಿಂದ ಹರಿಸಲಾಗುವ ನೀರು ಶಾಖಾ ಕಾಲುವೆಯ ಮೂಲಕ ಹೊಸದುರ್ಗ, ಹೊಳಲ್ಕೆರೆ, ಹಿರಿಯೂರು ಮತ್ತು ಚಿತ್ರದುರ್ಗ ತಾಲೂಕುಗಳ ಮೂಲಕ ಗೋನೂರು ಕೆರೆ ತಲುಪಲಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ಶಿಕ್ಷಕರ ದಿನಾಚರಣೆ. ಭಾರತದ ರಾಷ್ಟಪತಿಯಾಗಿದ್ದ ಆದರ್ಶ ಶಿಕ್ಷಕ ಭಾರತರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವಿಂದು. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಇಂದು ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಈ ವರ್ಷ ಜಿಲ್ಲಾ, ರಾಜ್ಯ ಮತ್ತು ರಾಷ್ಟೀಯ ಮಟ್ಟದಲ್ಲಿ 3 ಹಂತದ ಆಯ್ಕೆ ಪ್ರಕ್ರಿಯೆಯ ಮೂಲಕ 48 ಶಾಲಾ ಶಿಕ್ಷಕರನ್ನು ರಾಷ್ಟೀಯ ಪುರಸ್ಕಾರಕ್ಕೆ ಆಯ್ಕೆ ಮಾಡಲಾಗಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ರಾಜ್ಯ ಶಾಲಾ ಶಿಕ್ಷಣ ಖಾತೆ ಸಚಿವ ಮಧು ಬಂಗಾರಪ್ಪ ಇಂದು ಬೆಳಗ್ಗೆ 9:05 ರಾಜ್ಯದ 14 ಆಕಾಶವಾಣಿ ಕೇಂದ್ರಗಳ ಮೂಲಕ ತಮ್ಮ ಚಿಂತನೆಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಲಿದ್ದಾರೆ. 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಪ್ರಾಥಮಿಕ ಶಾಲಾ ವಿಭಾಗದಿಂದ ಕೊಪ್ಪಳ ಜಿಲ್ಲೆ ಹನವಾಳ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ಮೈಲಾರಪ್ಪ ಬೂದಿಹಾಳ್ ಸೇರಿದಂತೆ 20 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಪ್ರೌಢಶಾಲಾ ವಿಭಾಗದಿಂದ ಉತ್ತರ ಕನ್ನಡ ಜಿಲ್ಲೆ ಕುಮಟಾ ತಾಲೂಕು ಆರ್ಎಂಎಸ್ಎ ಶಾಲೆಯ ಮುಖ್ಯ ಶಿಕ್ಷಕಿ ಮಮತಾ ನಾಯ್ಕ ಸೇರಿದಂತೆ 11 ಶಿಕ್ಷಕರು ಆಯ್ಕೆಯಾಗಿದ್ದಾರೆ. ಅಕ್ಷರಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಸವಿ ನೆನಪಿನಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಪ್ರಶಸ್ತಿ ನೀಡಲಾಗುತ್ತಿದೆ. ಪ್ರಶಸ್ತಿ 25,000 ರೂಪಾಯಿ ನಗದು ಪುರಸ್ಕಾರ ಹಾಗೂ ಪ್ರಶಸ್ತಿ ಪತ್ರ ಒಳಗೊಂಡಿದೆ. ವಿಜಯಪುರ ಜಿಲ್ಲೆ ಕಣಬೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಹನುಮಂತ ಕಲ್ಲಪ್ಪ ಕಾತರಕಿ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಅವರು ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
5: ನನಗೆ 2026-27 ಸಾಲಿನ ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಕ್ಕಾಗಿ ತುಂಬಾ ಖುಷಿ ಆಗ್ತಾ ಇದೆ. ಈ ಒಂದು ಪ್ರಶಸ್ತಿ ನಮಗೆ ಮತ್ತಷ್ಟು ಉತ್ತಮ ಕೆಲಸಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹ ನೀಡಿದಂತಾಗ್ತಾ ಇದೆ. ಅಂದ್ರೆ ಶಾಲೆಗೆ ಇಂಥ ಒಬ್ಬ ಒಳ್ಳೆ ಶಿಕ್ಷಕ ನಮ್ಮಲ್ಲಿದ್ದಾನೆ, ನಮ್ಮ ಮಕ್ಕಳನ್ನ ಪ್ರೈವೇಟ್ ಶಾಲೆಗೆ ಕಳಿಸದೆ ನಮ್ಮ ಶಾಲೆಗೆ ಕಳಿಸುವ ರೀತಿ ವಾತಾವರಣ ಕ್ರಿಯೇಟ್ ಆಗಿದೆ.
0: ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಸೆನೆಟ್ ಭವನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಶಿಕ್ಷಣ ತಜ್ಞರ ಹಾಗೂ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ವಿಶ್ವವಿದ್ಯಾಲಯದ ಶಿಲ್ಪಿ ಡಾ ಡಿಸಿ ಪಾವಟೆ ಕುರಿತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟೀಯ ಮನ್ನಣೆ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿತವಾಗಿದೆ. ಶಿಕ್ಷಣದಾಚೆ ಪರಿಪೂರ್ಣ ಮತ್ತು ಆರೋಗ್ಯಕರ ಜೀವನದೆಡೆಗೆ ವಿಷಯ ಕುರಿತು ಪದ್ಮಶ್ರೀ ಡಾ ಜಾನ್ ಎಬ್ನೇಜರ್ ಉಪನ್ಯಾಸ ನೀಡಲಿದ್ದಾರೆ. ಜೆಎಸ್ಎಸ್ ಕಾಲೇಜು ಗೋಕಾಕದ ನಿವೃತ್ತ ಪ್ರಾಚಾರ್ಯ ಡಾ ಆರ್ಎಚ್ ಗುಣಕಿ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರ ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸುವ ನಿಟ್ಟನಲ್ಲಿ 34 ಕ್ರೀಡಾ ವಸತಿ ನಿಲಯಗಳನ್ನು ನಡೆಸುತ್ತಿದ್ದು 2,300 ಕ್ರೀಡಾಪಟುಗಳು ವಿವಿಧ ಕ್ರೀಡೆಗಳಲ್ಲಿ ತರಬೇತಿ ನಿರತರಾಗಿದ್ದಾರೆ ಎಂದು ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿಯೂ ಆದ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರು ಚಿಕ್ಕಜಾಲ ಬಳಿಯ ವಿದ್ಯಾನಗರದ ಶ್ರೀ ಜಯಪ್ರಕಾಶ್ ನಾರಾಯಣ್ ರಾಷ್ಟೀಯ ಯುವ ತರಬೇತಿ ಕೇಂದ್ರ ಹಾಗೂ ವಿದ್ಯಾನಗರ ಕ್ರೀಡಾಶಾಲೆಗೆ ಭೇಟಿ ನೀಡಿ ಸಚಿವರು ಪರಿಶೀಲಿಸಿದರು. ಕ್ರೀಡಾಪಟುಗಳನ್ನು ಪ್ರೋತ್ಸಾಹಿಸಲು ರಾಜ್ಯ ಸರ್ಕಾರ ಕ್ರೀಡೆ ಮತ್ತು ಯುವ ಸಬಲೀಕರಣ ಎಂಬ ಇಲಾಖೆಯನ್ನು ಪ್ರತ್ಯೇಕವಾಗಿ ಸೃಷ್ಟಿಸಿದೆ. ರಾಷ್ಟೀಯ ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಯೋಜನೆ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಹಾಗೂ ಅನುದಾನ ಒದಗಿಸುತ್ತಿದೆ ಎಂದು ಸಚಿವ ಡಾ ಜಿ ಪರಮೇಶ್ವರ್ ಶ್ಲಾಘಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಕೂಡ್ಲಿಗಿಯಲ್ಲಿ ಪ್ರಜಾಸೇವಾ ಅಭಿಯಾನಕ್ಕೆ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ಧಾರವಾಡದ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಭಾರತೀಯ ಪಾರಂಪರಿಕ ಜ್ಞಾನ ಕುರಿತ ಅಂತಾರಾಷ್ಟೀಯ ಸಮ್ಮೇಳನಕ್ಕೆ ಇಂದು ಚಾಲನೆ. ಇಂದು ಶಿಕ್ಷಕರ ದಿನಾಚರಣೆ, ಭಾರತ ರತ್ನ ಡಾ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನ. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಉತ್ತಮ ಕ್ರೀಡಾಪಟುಗಳನ್ನು ರೂಪಿಸಲು ಸಕಲ ಸೌಲಭ್ಯ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

0: ಬೆಳಗನೇಸರ ನಗೆಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯ

0: ತಾಗಿ ಆ ತೊರೆವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ಹಾಯ್ ಹಲೋ ನಮಸ್ಕಾರ, ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಭಾವಗೀತೆಗಳನ್ನು ಕೇಳುವಂತಹ ಕಾರ್ಯಕ್ರಮ ಭಾವಸ್ಪಂದನಕ್ಕೆ. ಭಾವಗೀತೆಗಳೇ ಹಾಗೆ ಭಾವನಾ ಲೋಕದಲ್ಲಿ ತೇಲಿಸುವಂತಹ ಗೀತೆಗಳು ನಮ್ಮ ಮನಸ್ಸನ್ನು ತಾಕಿ ಯಾವುದೋ ಲೋಕದಲ್ಲಿ ಮುಳುಗುವಂತೆ ಮಾಡುತ್ತೆ. ಮೊದಲ ಗೀತೆ ಮೂಡಿ ಬರ್ತಿದೆ ಶಾಂತಾ ಜಯತೀರ್ಥ ಅವರ ಧ್ವನಿಯಲ್ಲಿ, ಬಿ ಆರ್ ಲಕ್ಷ್ಮಣ್ ರಾವ್ ಅವರ ಸಾಹಿತ್ಯ ಇರುವಂತಹ ಅಮ್ಮ ನಿನ್ನ ಎದೆಯಾಳದಲ್ಲಿ ಅನ್ನುವಂತಹ ಗೀತೆ.

ಎಷ್ಟೋ ಸಲ ಕೆಲವೊಂದು ಭಾವಗೀತೆಗಳನ್ನು ಕೇಳಿದಾಗ ಮನಸ್ಸಿನ ಆಳದಲ್ಲಿ ಯಾವುದೋ ಒಂದು ಭಾವ ಕಲ್ಕತ್ತೆ, ಯಾವುದೋ ಒಂದು ಸನ್ನಿವೇಶ ನೆನಪಾಗ್ಬೋದು, ಅಥವಾ ಮನಸ್ಸು ಮುದ್ದಿಡ್ದಾಗ ಅಥವಾ ಖುಷಿಯಾದಾಗ ಸುಮ್ಮನೆ ಒಂದು ಇಯರ್ಫೋನ್ ಹಾಕ್ಕೊಂಡು ಈ ಭಾವಗೀತೆ ಕೇಳ್ತಾ ಇದ್ದರೆ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಅಂತ ಎಷ್ಟೋ ಸಲ ಅನಿಸಿರುತ್ತೆ. ಅಂತಹ ಒಂದು ಭಾವಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಕೆ ಎಸ್ ನರಸಿಂಹಸ್ವಾಮಿ ಅವರ ಸಾಹಿತ್ಯ, ಸಿ ಅಶ್ವಥ್ರವರ ಸಂಗೀತ ಇದೆ.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ವಾರ್ತೆಗಳ ವಿವರ. ದೇಶಾದ್ಯಂತ ಇಂದು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತಿದೆ. ಈ ದಿನವು ಹೆಸರಾಂತ ಶಿಕ್ಷಣ ತಜ್ಞ, ಲೇಖಕ, ತತ್ವಜ್ಞಾನಿ ಮತ್ತು ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯಾಗಿದೆ. ಈ ದಿನವು ರಾಷ್ಟ್ರ ನಿರ್ಮಾಣದಲ್ಲಿ ಶಿಕ್ಷಕರ ಪ್ರಮುಖ ಪಾತ್ರವನ್ನು ಗುರುತಿಸುತ್ತದೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ದೇಶಾದ್ಯಂತ ಶಿಕ್ಷಕರಿಗೆ ಶುಭ ಹಾರೈಸಿದ್ದಾರೆ. ಅವರು ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಸಾಧಾರಣ ಶಿಕ್ಷಕರಾಗಿದ್ದರು ಎಂದು ಬಣ್ಣಿಸಿದ್ದಾರೆ. ಶಿಕ್ಷಕರು ತಮ್ಮ ಮಾರ್ಗದರ್ಶನದ ಮೂಲಕ ಪ್ರತಿಭೆಯನ್ನು ಪೋಷಿಸಿ ವ್ಯಕ್ತಿತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ. ಸಮರ್ಪಿತ ಮತ್ತು ಸಾಮಾಜಿಕ ಕಳಕಳಿಯ ಮನೋಭಾವದ ಶಿಕ್ಷಕರು ವಿದ್ಯಾರ್ಥಿಗಳ ವಿಶಿಷ್ಟ ಸಾಮರ್ಥ್ಯವನ್ನು ಗುರುತಿಸಿ ಅವರಿಗೆ ಸ್ಫೂರ್ತಿ ನೀಡಿ ಶ್ರೇಷ್ಠ ಗುರಿ ಸಾಧಿಸಲು ಅವರನ್ನು ಪ್ರೋತ್ಸಾಹಿಸಬಹುದು ಎಂದು ಅವರು ಹೇಳಿದ್ದಾರೆ. ಇಂದು ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕಾಗಿದ್ದು, ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನವೀನ ಬೋಧನಾ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದ್ದಾರೆ. ಶಿಕ್ಷಕರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಹಾಗೆ ಚಿಂತನೆಯನ್ನು ಉತ್ತೇಜಿಸಬೇಕು ಮತ್ತು ಮಕ್ಕಳಲ್ಲಿ ವಿಚಾರಣಾ ಮನೋಭಾವವನ್ನು ಬೆಳೆಸಬೇಕು. ಸಮರ್ಪಿತ ಕೊಡುಗೆಗಾಗಿ ಎಲ್ಲ ಶಿಕ್ಷಕರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದ ರಾಷ್ಟ್ರಪತಿಗಳು, ಶಿಕ್ಷಕರು ದೇಶವನ್ನು ಹೆಚ್ಚಿನ ಎತ್ತರಕ್ಕೆ ಕೊಂಡೊಯ್ಯುವ ಪ್ರಬುದ್ಧ ಪೀಳಿಗೆಯನ್ನು ಪೋಷಿಸುವುದನ್ನು ಮುಂದುವರಿಸಬೇಕು ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇಂದು ಬೆಳಗ್ಗೆ ನವದೆಹಲಿಯಲ್ಲಿ 48 ಶಾಲಾ ಶಿಕ್ಷಕರಿಗೆ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಆಯ್ಕೆಯಾದ 48 ಶಿಕ್ಷಕರು 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 6 ಕೇಂದ್ರ ಸರ್ಕಾರಿ ಸಂಸ್ಥೆಗಳಿಂದ ಬಂದಿದ್ದಾರೆ. ರಾಷ್ಟ್ರಪತಿಗಳು, ಉನ್ನತ ಶಿಕ್ಷಣ ಸಂಸ್ಥೆ ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕ ಸದಸ್ಯರಿಗೆ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಚೆನ್ನೈಗೆ ಒಂದು ದಿನದ ಭೇಟಿ ನೀಡಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ಇಂಡಿಯಾ ವಾಲ್ಸ್ 2026ರಲ್ಲಿ ಭಾಗಿಯಾಗಲಿದ್ದಾರೆ. ಇದು ಹೃದಯ ಕಾಯಿಲೆಗಳ ಚಿಕಿತ್ಸೆಯನ್ನು ಮುಂದುವರೆಸುತ್ತಾ ಗಮನಹರಿಸುವಂತಹ ರಾಷ್ಟ್ರೀಯ ಶೈಕ್ಷಣಿಕ ಸಭೆಯಾಗಿದೆ. ಚೆನ್ನೈನ ಗಿಂಡಿಯಲ್ಲಿ ಇಂಡಿಯಾ ವಾಲ್ಸ್ ರಿಜಿಸ್ಟರ್ ಅನ್ನು ಸಹ ಉಪರಾಷ್ಟ್ರಪತಿಯವರು ಉದ್ಘಾಟನೆ ಮಾಡಲಿದ್ದಾರೆ. ದಿನಮಲರ್ ಪತ್ರಿಕೆಯ ಪ್ರಕಟಣೆಯ 75ನೇ ವರ್ಷವನ್ನು ಗುರುತಿಸುವಂತಹ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಚೆನ್ನೈನ ವಲುವರ್ ಕೊಟ್ಟಂನಲ್ಲಿ ಬಿಡುಗಡೆ ಮಾಡುವ ಸಮಾರಂಭದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ನವದೆಹಲಿಯಲ್ಲಿ ನಡೆಯಲಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ನ ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೆಹಲಿ ವಿಶ್ವವಿದ್ಯಾಲಯದ ಭಾಗವಾಗಿರುವಂತಹ ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಭಾರತದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿದೆ. ಇದು ವಾಣಿಜ್ಯ, ಅರ್ಥಶಾಸ್ತ್ರ ಮತ್ತು ನಿರ್ವಹಣೆಯಲ್ಲಿ ಒಂದು ವಿಶಿಷ್ಟ ಕಲಿಕಾ ಕೇಂದ್ರವಾಗಿದೆ. 1926ರಲ್ಲಿ ಖ್ಯಾತ ಕೈಗಾರಿಕೋದ್ಯಮಿ ಮತ್ತು ಲೋಪೋಪಕಾರಿ ಸರ್ ಶ್ರೀರಾಮ್ ಅವರು ಸ್ಥಾಪಿಸಿದಂತಹ ಈ ಕಾಲೇಜು ಕಳೆದ ಶತಮಾನದಲ್ಲಿ ವಿದ್ವಾಂಸರು, ವೃತ್ತಿಪರರು, ಆಡಳಿತಗಾರರು, ಉದ್ಯಮಿಗಳು ಮತ್ತು ನೀತಿ ನಿರೂಪಕರು ಹಾಗೂ ರಾಷ್ಟ್ರ ನಿರ್ಮಾಪಕರ ಪೀಳಿಗೆಯನ್ನು ಪೋಷಿಸಿದೆ. ಶತಮಾನೋತ್ಸವ ಆಚರಣೆಗಳು ಶಿಕ್ಷಕರ ದಿನದಂದು ಹೊಂದಿಕೆಯಾಗುತ್ತವೆ. ಪೀಳಿಗೆಗಳನ್ನು ರೂಪಿಸುವಲ್ಲಿ ಮತ್ತು ಸಮಾಜದ ಅಡಿಪಾಯವನ್ನು ಬಲಪಡಿಸುವಲ್ಲಿ ಶಿಕ್ಷಕರು ಮತ್ತು ಶಿಕ್ಷಕರ ಕೊಡುಗೆಯನ್ನು ರಾಷ್ಟ್ರವು ಗೌರವಿಸುವುದರಿಂದ ಈ ಸಂದರ್ಭವನ್ನು ವಿಶೇಷವಾಗಿ ಮಹತ್ವದ್ದಾಗಿ ಆಚರಣೆ ಮಾಡಲಾಗುತ್ತದೆ. ಬೆಲ್ಜಿಯಂ ಭಾರತದೊಂದಿಗೆ ಕಡಲ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಿದೆ ಎಂದು ಬೆಲ್ಜಿಯಂ ಪ್ರಧಾನಿ ಬಾರ್ಟ್ ಡಿ ವೇವರ್ ಹೇಳಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿಯಲ್ಲಿ ಸಮುದ್ರ ಮತ್ತು ಬಂದರು ವಲಯದ ಪೂರ್ಣ ಬೆಲ್ಜಿಯಂ ನಿಯೋಗವು ಭಾರತಕ್ಕೆ ಭೇಟಿ ನೀಡಲಿದೆ ಎಂದು ಘೋಷಿಸಿದ್ದಾರೆ. ಮುಂಬೈನಲ್ಲಿ ನಡೆದಂತಹ ಭಾರತ ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದದ ಕುರಿತು ಭಾರತ ಬೆಲ್ಜಿಯಂ ಉನ್ನತ ಮಟ್ಟದ ಚರ್ಚೆಗಳನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಮುಕ್ತ ವ್ಯಾಪಾರ ಒಪ್ಪಂದವು ಕಾರ್ಯತಂತ್ರದ ಮುಕ್ತತೆ, ನಂಬಿಕೆ ಮತ್ತು ಪರಸ್ಪರ ಗೌರವದ ಸಂಕೇತವಾಗಿದೆ. ಜೊತೆಗೆ ಇದು ಭಾರತ ಮತ್ತು ಯುರೋಪಿಯನ್ ಒಕ್ಕೂಟದ ಆರ್ಥಿಕತೆಗಳನ್ನು ಮತ್ತಷ್ಟು ಬಲಪಡಿಸುತ್ತದೆ. ಜಾಗತಿಕ ಅನಿಶ್ಚಿತತೆಯ ನಡುವೆ ಅವು ಸ್ಥಿತಿಸ್ಥಾಪಕತ್ವವನ್ನು ಉಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಾರತವನ್ನು ವಿಶ್ವದ ಅತಿದೊಡ್ಡ ಕ್ರೀಡಾ ಕೇಂದ್ರವನ್ನಾಗಿ ಮಾಡುವತ್ತ ದೇಶ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗುಜರಾತ್ನ ಅಹಮದಾಬಾದ್ನಲ್ಲಿ ನಡೆದಂತಹ ವಿಶ್ವ ಬಿಲ್ಲುಗಾರಿಕೆ ಪ್ಯಾರಾಸರಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಸಚಿವರು, ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಭಾರತವು ಎಲ್ಲಾ ರೀತಿಯ ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಜೊತೆಗೆ ಕ್ರೀಡಾ ಸೌಲಭ್ಯ ಮತ್ತು ಸಲಕರಣೆಗಳ ಉತ್ಪಾದನಾ ಕೇಂದ್ರವಾಗಲಿದೆ ಎಂದು ಹೇಳಿದ್ದಾರೆ. ಗರಿಷ್ಠ ಸಂಖ್ಯೆಯ ಪದಕಗಳನ್ನು ಗೆಲ್ಲುವುದು ಮಾತ್ರವಲ್ಲ, ಒಲಿಂಪಿಕ್ಸ್, ಏಷ್ಯನ್ ಕ್ರೀಡಾಕೂಟ, ಕಾಮನ್ವೆಲ್ತ್ ಕ್ರೀಡಾಕೂಟ, ಪೊಲೀಸ್ ಕ್ರೀಡಾಕೂಟ ಮತ್ತು ಇತರ ಸ್ಪರ್ಧೆಗಳಲ್ಲಿ ಒಳಗೊಂಡಿರುವಂತಹ ಎಲ್ಲಾ ಕ್ರೀಡೆಗಳನ್ನು ಬಲಪಡಿಸುವಂತಹ ಗುರಿಯನ್ನು ಸರ್ಕಾರ ಹೊಂದಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಭೂತಾನ್, ಯುನೈಟೆಡ್ ಕಿಂಗ್ಡಮ್, ಚೀನಾ, ಬಾಂಗ್ಲಾದೇಶ, ಫ್ರಾನ್ಸ್, ಜರ್ಮನಿ, ಇಂಡೋನೇಷ್ಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ಸೇರಿದಂತೆ 19 ದೇಶಗಳ ಕ್ರೀಡಾಪಟುಗಳು ಈ ಕ್ರೀಡಾಕೂಟಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. 2030 ಕಾಮನ್ವೆಲ್ತ್ ಕ್ರೀಡಾಕೂಟವು ಶತಮಾನೋತ್ಸವ ಆಚರಿಸಲಿದ್ದು ಆ ಕಾರ್ಯಕ್ರಮವನ್ನು ಅಹಮದಾಬಾದ್ ಆಯೋಜನೆ ಮಾಡಲಿದೆ ಎಂದು ಅವರು ತಿಳಿಸಿದ್ದಾರೆ. ನೇಪಾಳದ ಪ್ರವಾಹ ಪೀಡಿತ ತ್ರಿಶೂಲಿ ಬಜಾರ್ ಪ್ರದೇಶದಿಂದ 5 ವರ್ಷದ ಮಗು ಸೇರಿದಂತೆ ಮತ್ತೆ 3 ಭಾರತೀಯ ಪ್ರಜೆಗಳನ್ನು ರಕ್ಷಿಸಲಾಗಿದೆ. ಇದರಿಂದ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರ ಒಟ್ಟು ಸಂಖ್ಯೆ 169 ಏರಿಕೆಯಾಗಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ. ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಪ್ರಜೆಗಳ ಸುರಕ್ಷತೆ ಕುರಿತು ಮಾಹಿತಿ ನೀಡಿದ ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್, 275 ಭಾರತೀಯ ಪ್ರಜೆಗಳು ಇನ್ನೂ ನಾಪತ್ತೆಯಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಚೀನಾದಿಂದ ನೇಪಾಳಕ್ಕೆ 1907 ಭಾರತೀಯರು ಸುರಕ್ಷಿತವಾಗಿ ಗಡಿ ದಾಟಿದ್ದಾರೆ ಎಂದು ಅವರು ಹೇಳಿದ್ದಾರೆ. ಕಠ್ಮಂಡುವಿನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ರಕ್ಷಿಸಿ ಸ್ಥಳಾಂತರಿಸಲಾದ ಭಾರತೀಯರನ್ನು ವಿಮಾನಗಳ ಮೂಲಕ ತವರಿಗೆ ಕಳುಹಿಸಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಟಿಬೆಟಿಯನ್ ಸ್ವಾಯತ್ತ ಪ್ರದೇಶದಲ್ಲಿ ಯಾವುದೇ ಭಾರತೀಯ ಪ್ರಯಾಣಿಕರು ಸಿಲುಕಿಕೊಂಡಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಭಾರತವು ನೇಪಾಳಕ್ಕೆ ಸುಮಾರು 95 ಟನ್ ಪರಿಹಾರ ಸಾಮಗ್ರಿಗಳನ್ನು ಪೂರೈಸಿದೆ. ನೇಪಾಳ ಸರ್ಕಾರದ ಅಗತ್ಯಕ್ಕೆ ಅನುಗುಣವಾಗಿ ಭಾರತ ಮುಂದೆಯೂ ನೆರವು ನೀಡಲಿದೆ. ಮುಂಬರುವ ದಿನಗಳಲ್ಲಿ ನೇಪಾಳ ಸರ್ಕಾರ ಕೋರಿರುವಂತಹ ಹೆಚ್ಚಿನ ಸಂಖ್ಯೆಯ ವಿಧಿವಿಜ್ಞಾನ ಕಿಟ್ ಮತ್ತು ಇತರ ಸಾಮಗ್ರಿಗಳನ್ನು ಕಳುಹಿಸಲು ಭಾರತ ಯೋಜಿಸುತ್ತಿದೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರರು ತಿಳಿಸಿದ್ದಾರೆ. ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ June 2026 ಯುಜಿಸಿ ನೆಟ್ ಪರೀಕ್ಷೆಯಡಿ ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ವಿಷಯಗಳ ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರಗಳನ್ನು ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 9 ಮತ್ತು 10 ರಂದು ನಡೆಯಲಿದೆ. ಅಭ್ಯರ್ಥಿಗಳು ತಮ್ಮ ಲಾಗಿನ್ ವಿವರಗಳನ್ನು ಬಳಸಿ UGCNET.TA.NIC.IN ಜಾಲತಾಣದಿಂದ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದಾಗಿದೆ. ಇಂಗ್ಲಿಷ್, ವಾಣಿಜ್ಯ ಮತ್ತು ಸಮಾಜಶಾಸ್ತ್ರ ಈ 3 ವಿಷಯಗಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಹಲವು ದೋಷಗಳಿರುವ ಬಗ್ಗೆ ದೂರುಗಳು ಬಂದ ಹಿನ್ನೆಲೆಯಲ್ಲಿ ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಈ ವಿಷಯಗಳಿಗೆ ಮರುಪರೀಕ್ಷೆ ನಡೆಸುವುದಾಗಿ ಪ್ರಕಟಿಸಿದೆ. ಇಂಗ್ಲಿಷ್ ವಿಷಯದ ಪರೀಕ್ಷೆ ಇದೇ 9 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ಜರುಗಲಿದೆ. ವಾಣಿಜ್ಯ ವಿಷಯದ ಪರೀಕ್ಷೆ ಅಂದೇ ಮಧ್ಯಾಹ್ನ 3 ರಿಂದ ಸಂಜೆ 6 ಗಂಟೆಯವರೆಗೆ 2ನೇ ಪಾಳಿಯಲ್ಲಿ ನಡೆಯಲಿದೆ. ಸಮಾಜಶಾಸ್ತ್ರ ವಿಷಯದ ಪರೀಕ್ಷೆ ಇದೇ 10 ರಂದು ಬೆಳಗ್ಗೆ 9 ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮೊದಲ ಪಾಳಿಯಲ್ಲಿ ನಡೆಯಲಿದೆ. ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಇಂದು ಶೆಂಜನ್ನಲ್ಲಿ ನಡೆಯುವಂತಹ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ನಲ್ಲಿ ಮಲೇಷ್ಯಾದ ಜೋಡಿ ನೂರ್ ಮೊಹಮ್ಮದ್ ಅಜ್ರೀನ್ ಅಯ್ಯೂಬ್ ಮತ್ತು ಟಾನ್ ವಿ ಕ್ಯೂಂಗ್ ಅವರನ್ನು ಎದುರಿಸಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ನಲ್ಲಿ ಭಾರತೀಯ ಜೋಡಿ ಡೆನ್ಮಾರ್ಕ್ನ ಕಿಮ್ ಅಸ್ಟ್ರೂಪ್ ಮತ್ತು ಆಂಡರ್ಸ್ ಸ್ಕಾರ್ಪ್ ರಾಸ್ಮುಸೆನ್ ಅವರನ್ನು 21-16, 21-16, 21-18 ಅಂತರದಿಂದ ಪರಾಭವಗೊಳಿಸಿತು. ಈ ಗೆಲುವಿನ ಜೊತೆಗೆ ಸಾತ್ವಿಕ್ ಮತ್ತು ಚಿರಾಗ್ ಸತತ 4ನೇ ಬಾರಿಗೆ ಚೀನಾ ಮಾಸ್ಟರ್ಸ್ನ ಸೆಮಿಫೈನಲ್ ತಲುಪಿದ್ದಾರೆ. ಉಕ್ರೇನ್ ಮತ್ತು ರಷ್ಯಾ ನಡುವಿನ ಸಂಘರ್ಷವನ್ನು ತಗ್ಗಿಸಲು ಅಥವಾ ಕೊನೆಗೊಳಿಸಲು ಸಹಾಯ ಮಾಡುವ ವಿಚಾರಗಳು ಮತ್ತು ಸಲಹೆಗಳನ್ನು ನವದೆಹಲಿ ಅನ್ವೇಷಿಸುತ್ತಿದೆ. ಈ ದಿಸೆಯಲ್ಲಿ ಉಕ್ರೇನ್ ಮತ್ತು ರಷ್ಯಾ ಎರಡರೊಂದಿಗೂ ಭಾರತ ನಿರಂತರ ಸಂಪರ್ಕದಲ್ಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ. ಶಿಕ್ಷಕರು ತಮ್ಮ ಜ್ಞಾನವನ್ನು ನಿರಂತರವಾಗಿ ನವೀಕರಿಸಿಕೊಳ್ಳಬೇಕು, ರಾಷ್ಟಪತಿ ದ್ರೌಪದಿ ಮುರ್ಮು. ಉಪರಾಷ್ಟಪತಿ ಸಿವಿ ರಾಧಾಕೃಷ್ಣನ್ ಇಂದು ಚೆನ್ನೈ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ನವದೆಹಲಿಯಲ್ಲಿ ಇಂದು ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಶತಮಾನೋತ್ಸವ ಸಭೆಯನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಭಾಷಣ. ಮುಂಬರುವ ದಿನಗಳಲ್ಲಿ ಭಾರತ ಕ್ರೀಡಾ ಜಗತ್ತಿನ ಪ್ರಮುಖ ಕೇಂದ್ರವಾಗಿ ಹೊರಹೊಮ್ಮಲಿದೆ, ಅಮಿತ್ ಶಾ. ಬ್ಯಾಡ್ಮಿಂಟನ್. ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ ಪುರುಷರ ಡಬಲ್ಸ್ನಲ್ಲಿಂದು ಭಾರತ ಮಲೇಷ್ಯಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇರೋದು 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು ಭಾವ ಸ್ಪಂದನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ಮುಂದಿನ ಗೀತೆ ಮೂಡಿ ಬರ್ತಿದೆ. ಈ 16 ವಯಸ್ಸಿದೆ ಅಲ್ಲ, ಅದು ಈ ಕಂಬಳಿ ಹುಳ ಚಿಟ್ಟೆ ಆಗಿ ಪರಿವರ್ತನೆಗೊಳ್ಳುವಂತಹ ಕಾಲ ಅಂತ ಹೇಳ್ತಾರೆ. ಅಂದರೆ ಮನಸ್ಸಿನಲ್ಲಿ ಸಾವಿರಾರು ಕುತೂಹಲಗಳು, ಬುಳಕಗಳು, ತಳಮಳಗಳು, ಹೀಗೆ ಅದೊಂಥರ ನವಿರಾದ ಭಾವನೆಗಳು ತುಂಬಿ ತುಳುಕುವಂತಹ ವಯಸ್ಸು. ಅಂತಹ ಒಂದು ನವಿರಾದ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಬರೆದಿರೋದು HS ವೆಂಕಟೇಶ್ ಮೂರ್ತಿಯವರು, ಹಾಡಿರೋದು ಡಾಕ್ಟರ್ BR ಛಾಯಾ ಅವರು. ಈಗ ಕೇಳಿ ಗೀತೆ ಹುಚ್ಚು ಕೋಡಿ ಮನಸ್ಸು.

ಗುಡ್ ಮಾರ್ನಿಂಗ್ ಸ್ವಾತಿ ಮೇಡಮ್, ಬೆಳಗಿನ ಶುಭೋದಯ ಎಫ್ ಎಂ ರೇಮೋದಲ್ಲಿ ಹಾಡುಗಳು ಸೂಪರ್ ಆಗಿ ಮೂಡಿ ಬರ್ತಿದೆ ಅಂತಿರೋದು ಅರುಣಾ ಮೈತ್ರಿ, ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ. ಮಂಜುಳಾ ಮುನಿಯಪ್ಪ ಪಂತರಪಾಳ್ಯ ಮೈಸೂರು ರಸ್ತೆ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಅಮ್ಮನ ಹಾಡು ಕೇಳಿ ತುಂಬ ಖುಷಿಯಾಯಿತು ಅಂತಿರೋದು ಸುಜಾತಾ ಗೋಪಾಲ್ ದೊಡ್ಡಬಳ್ಳಾಪುರದಿಂದ. ಗಾನಸುಮಾಪಟ್ಟ ಸೋಮನಹಳ್ಳಿ, ನಿನಗೆ ಬೇರೆ ಹೆಸರು ಬೇಕೇ ಅನ್ನುವಂಥ ಭಾವಗೀತೆ ಕೇಳ್ತಾ ಮನಸ್ಸು ತನ್ಮಯವಾಗುತ್ತಾ ಹೋದಂತೆ ಜಾನಕಮ್ಮನವರು ಹಾಡಿರೋ ದೀಪವು ನಿನ್ನದೆ ಗಾಳಿ ನಿನ್ನದೆ ಹಾಡು ಕೇಳಿ ಬೆಳಿಗ್ಗೆ ಎಷ್ಟು ಪ್ರಫುಲ್ಲವಾಗಿ ಬಿಡ್ತು ಗೊತ್ತಾ. ಪ್ರೇಮ ಕವಿಯ ಸಾಲುಗಳಲ್ಲಿ ಅಮ್ಮನ ದನಿಯಲ್ಲಿ ಕೇಳಿ ಸಂತೃಪ್ತವಾಯಿತು ಅಂತ ಹೇಳ್ತಾ ಇದ್ದಾರೆ. ಇನ್ನು ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿ ಹಾಡುಗಳು ಇಷ್ಟ ಆಯಿತು ಅಂತಿದ್ದಾರೆ. ಹಾಗೆಯೇ ಗವಿಸಿದ್ದಯ್ಯ ಅವರು ಕೊಪ್ಪಳದಿಂದ

ಸಂದೇಶ ಕಳಿಸಿದ್ದಾರೆ. ಗುಡ್ ಮಾರ್ನಿಂಗ್ ಎಫ್ ಎಂ ರೈನ್ಬೋ, ಎಲ್ಲ ಭಾವಗೀತೆಗಳು ಸೂಪರ್ ಆಗಿದೆ ಮೇಡಮ್ ಅಂತಿರೋದು ಶಿವಾನಂದ ಹಲ್ಲೂರು ದಾವಣಗೆರೆಯಿಂದ. ಮುಂದಿನ ಗೀತೆ ಬೂಡಿ ಬರ್ತಿದೆ. ಸಂಗೀತ ಕಟ್ಟಿ ಅವರ ಧ್ವನಿಯಲ್ಲಿ ದರಾ ಬೇಂದ್ರೆ ಅವರ ಸಾಹಿತ್ಯ ಈ ಗೀತೆಗಿದೆ.

ಹಲೋ, ಕರ್ನಾಟಕಕ್ಕೆ ಮತ್ತೆ ಸ್ವಾಗತ. ಇವತ್ತು ಸೆಪ್ಟೆಂಬರ್ 5. ದೇಶದ ಮೊದಲ ಉಪರಾಷ್ಟ್ರಪತಿ ಹಾಗೂ ಮಾಜಿ ರಾಷ್ಟ್ರಪತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಜನಿಸಿದ ದಿನ ಇವತ್ತು. 1888 ಸೆಪ್ಟೆಂಬರ್ 5 ತಮಿಳುನಾಡಿನ ತಿರುತ್ತನಿ ಗ್ರಾಮದಲ್ಲಿ ಅವರು ಜನಿಸ್ತಾರಂತೆ. ವಿದ್ವಾಂಸರು, ತತ್ವಜ್ಞಾನಿ ಹಾಗೂ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಸವಿ ನೆನಪಿಗಾಗಿ ಪ್ರತಿ ವರ್ಷ ಈ ಒಂದು ದಿನವನ್ನು ಶಿಕ್ಷಕರ ದಿನಾಚರಣೆ, ಟೀಚರ್ಸ್ ಡೇ ಅಂತ ಹೇಳಿ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ. ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಶಿಕ್ಷಕ ಶಿಕ್ಷಕಿಯರಿಗೆ ಶುಭ ಕೋರಿ ಅವರಿಗೆ ಏನಾದರೂ ಗಿಫ್ಟ್ ಕೊಟ್ಟು ಆ ಒಂದು ಗುರು ಕಾಣಿಕೆಯನ್ನು ಕೊಟ್ಟು ಗುರುಗಳಿಗೆ ಗೌರವ ಕೊಡುವಂತಹ ಒಂದು ವಿಶಿಷ್ಟವಾದ ವಿಶೇಷವಾದ ದಿನ ಇವತ್ತು ಟೀಚರ್ಸ್ ಡೇ. ಎಲ್ಲ ಟೀಚರ್ಸಿಗೂ, ನಮ್ಮ ಜೀವನದಲ್ಲಿ ನಾವು ಪ್ರತಿಯೊಂದು ಬರೀದು ಸ್ಕೂಲು ಕಾಲೇಜು ಮಾತ್ರ ಅಲ್ಲ, ಪ್ರತಿನಿತ್ಯ ಏನನ್ನಾದರೂ ಯಾರಿಂದನಾದರೂ ಕಲಿತಾನೆ ಇರ್ತೀವಿ ಅಲ್ವಾ. ಹಾಗಾಗಿ ಎಲ್ಲರಿಗೂ ಟೀಚರ್ಸ್ ಡೇ ಸೆಲೆಬ್ರೇಷನ್ ಮಾಡಿ ಟೀಚರ್ಸ್ ಡೇ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅಂತ ಹೇಳ್ತಾ ಮುಂದಿನ ಗೀತೆ ಮೂಡಿ ಬರ್ತಿದೆ. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಯಜಮಾನ ಚಿತ್ರದಿಂದ.

ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹಲೋ ಕರ್ನಾಟಕ ಕಾರ್ಯಕ್ರಮಕ್ಕೆ. ಇವತ್ತಿನ ದಿನ ವಿಶೇಷದ ಬಗ್ಗೆ ಮಾತಾಡ್ತಾ ಇದ್ವಿ. ಇವತ್ತು ವರ್ಲ್ಡ್ ಸಮೋಸಾ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ನೋಡಿ, ನೀವು ಸಮೋಸಾ ಪ್ರಿಯರಾಗಿದ್ದರೆ ಇವತ್ತು ಅದಕ್ಕೆ ಅಂತಲೇ ಒಂದು ದಿನವನ್ನು ಕೂಡ ಇಟ್ಟಿದ್ದಾರಂತೆ. ಇನ್ನು ವರ್ಲ್ಡ್ ಬಿಯರ್ಡ್ ಡೇ ಅಂತ ಕೂಡ ಹೇಳ್ತಾರೆ. ಎನ್ಕರೇಜಿಂಗ್ ಫೇಶಿಯಲ್ ಹೇರ್ ಅಪ್ರಿಸಿಯೇಷನ್, ಎಷ್ಟೋ ಜನ ಗಡ್ಡ ಬಿಟ್ಟಿರ್ತಾರೆ ಅಲ್ವಾ, ಅವ್ರಿಗೂ ಒಂದು ಖುಷಿಯಾಗಲಿ ಅಂತ ಹೇಳಿ ಅದನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ಇನ್ನು ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ, ಅಂತಾರಾಷ್ಟ್ರೀಯ ದೇಣಿಗೆ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ದೀನರು ಅಶಕ್ತರ ಪಾಲಿಗೆ ಆಶಾಕಿರಣವಾಗಿದ್ದ ಮದರ್ ಥೆರೇಸಾ 1997 ಸೆಪ್ಟೆಂಬರ್ 5 ನಿಧನರಾದ್ರಂತೆ. ಸಹಾಯಕ ಕಾರ್ಯಕ್ರಮಗಳ ಮೂಲಕ ಜಗದ್ವಿಖ್ಯಾತಿ ಪಡೆದ ಥೆರೇಸಾ ಅವರ ಸ್ಮರಣಾರ್ಥ ಈ ದಿನವನ್ನು ಅಂತಾರಾಷ್ಟ್ರೀಯ ದೇಣಿಗೆ ದಿನ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತಾರಂತೆ. ದೇಣಿಗೆ ಕಾರ್ಯಕ್ರಮಗಳ ಮಹತ್ವದ ಕುರಿತು ಜಾಗೃತಿ ಮೂಡಿಸೋದು ಈ ದಿನದ ಉದ್ದೇಶ ಅಂತ ಕೂಡ ಹೇಳಲಾಗುತ್ತೆ.

ಇನ್ನೊಂದು ಶುಭ ಸುದ್ದಿ ಏನು ಗೊತ್ತಾ, ಎಷ್ಟೋ ಸಲ ನೀವು ನೋಡ್ತಾ ಇರ್ತೀರಾ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಅದರಲ್ಲೂ ಪೀಕ್ ಅವರ್ಸಲ್ಲಂತೂ ಕಾಲಿಡಕ್ಕೆ ಜಾಗ ಇರಲ್ಲ. ಹಾಗಾಗಿನೇ ಬೆಂಗಳೂರಿನಲ್ಲಿ ನೇರಳೆ ಮತ್ತು ಹಸಿರು ಮಾರ್ಗಗಳಲ್ಲಿ ಡಿಸ್ಟೆನ್ಸ್ ಟು ಗೋ DTG ಸಿಗ್ನಲ್ ವ್ಯವಸ್ಥೆ ಹೊಂದಿರೋ CRRC ನಿರ್ಮಿತ ನೂತನ 6 ಬೋಗಿಗಳ ರೈಲುಗಳನ್ನು ಸೇರ್ಪಡೆಗೊಳಿಸಿ ಕಾರ್ಯಾಚರಣೆ ನಡೆಸೋದಕ್ಕೆ ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತಕ್ಕೆ ದಕ್ಷಿಣ ವಲಯದ ಮೆಟ್ರೋ ರೈಲ್ವೆ ಸುರಕ್ಷತಾ ಆಯುಕ್ತರಿಂದ ಅನುಮೋದನೆ ದೊರೆತಿದೆಯಂತೆ. ಪ್ರಸ್ತುತ ಲಭ್ಯವಿರುವ 4 ರೈಲುಗಳನ್ನು ಹಂತ ಹಂತವಾಗಿ ವಾಣಿಜ್ಯ ಸೇವೆಗೆ ಪರಿಚಯಿಸಲಾಗುತ್ತೆ. ಹಾಗೆಯೇ ಇದರಿಂದ ದಟ್ಟಣೆ ಅವಧಿಯಲ್ಲಿ ರೈಲುಗಳ ಲಭ್ಯತೆ ಹೆಚ್ಚಲಿದ್ದು ಜನದಟ್ಟಣೆ ಕಡಿಮೆ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಒಟ್ಟು 21 ರೈಲುಗಳ ಪೈಕಿ 4 ರೈಲು ಈಗಾಗಲೇ ತಲುಪಿದೆ. ಉಳಿದ 17 ರೈಲುಗಳು ತಿಂಗಳಿಗೆ 2 ರೈಲುಗಳಂತೆ ನಿಯಮಿತವಾಗಿ ತಲುಪೋ ನಿರೀಕ್ಷೆ ಇದೆ ಅಂತ ಕೂಡ ಹೇಳ್ತಿದ್ದಾರೆ. ನೋಡಿ, ಹಂಗಾದ್ಮೇಲೆ ಒಂದು ಸ್ವಲ್ಪ ರಶ್ ಕಮ್ಮಿಯಾಗಿ ನೀವು ಕೂಡ ಆರಾಮಾಗಿ ಮೆಟ್ರೋದಲ್ಲಿ ಪ್ರಯಾಣ ಮಾಡುವಂಥ ಸ್ಥಿತಿ ತಲುಪಬಹುದು ಅಂತ ಅನಿಸುತ್ತೆ. ಸೊ ಹಲೋ ಕರ್ನಾಟಕದಲ್ಲಿ ಕೊನೆಯ ಗೀತೆ ಮೂಡಿ ಬರ್ತಿದೆ. 8:55 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿಯನ್ನು ಕೇಳಬಹುದು.

0: ಸಮಯ 8:55 ಈಗ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಆತ್ಮೀಯ ಶ್ರೋತೃಗಳೇ, ಆಯುಷ್ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪಂಚದಲ್ಲಿ ಮನುಷ್ಯ ಜನ್ಮ ಸೃಷ್ಟಿಯಾದಿಂದಲೇ ರೋಗಗಳು ಸಹ ಸೃಷ್ಟಿಯಾಗಿದೆ, ಹಾಗೆಯೇ ರೋಗಗಳಿಗೆ ಪರಿಹಾರವೂ ಸಹ ಈ ಭೂಮಿಯ ಮೇಲೆ ಇದೆ. ಇಂದಿನ ಆಧುನಿಕ ಪ್ರಪಂಚದಲ್ಲಿ ಮಾನವ ಅನೇಕ ರೋಗರ್ಜನೆಗಳಿಗೆ ತುತ್ತಾಗ್ತಾ ಇದ್ದಾನೆ. ಬೇರೆ ಬೇರೆ ಔಷಧ ಪದ್ಧತಿಗಳ ಮೇಲೆ ಅವಲಂಬಿತವಾಗಿರ್ತಾನೆ. ಅದರಲ್ಲಿ ಮುಖ್ಯವಾಗಿ ಹೋಮಿಯೋಪತಿ ಔಷಧಿ ಪದ್ಧತಿಯೂ ಸಹ ಒಂದು. ಹೋಮಿಯೋಪತಿ ಔಷಧಿ ಪದ್ಧತಿಯನ್ನ ಜರ್ಮನ್ ದೇಶದ ಡಾಕ್ಟರ್ ಹಾನಿಮನ್ 1790 ಕಂಡುಹಿಡಿದಿರತಕ್ಕಂತಹ ಒಂದು ವೈದ್ಯ ಪದ್ಧತಿ. ಹೋಮಿಯೋಪತಿ ಔಷಧಿ ಪದ್ಧತಿಯು ಉಷ್ಣಂ ಉಷ್ಣೇನ ಶಾಮ್ಯತೆ ಎಂಬ ತತ್ವದ ಮೇಲೆ ಕಂಡುಹಿಡಿಯಲ್ಪಟ್ಟಿದೆ. ಅಂದ್ರೆ ಹೋಮಿಯೋಪತಿ ಔಷಧಿಯನ್ನು ನೀಡುವಾಗ ವ್ಯಕ್ತಿಯ ಕಾಯಿಲೆಯ ಸ್ವರೂಪ ಮತ್ತು ಆ ವ್ಯಕ್ತಿಗೆ ನೀಡುವ ಔಷಧಿಯ ಸ್ವರೂಪ ಎರಡಕ್ಕೂ ಸಮಾನತೆ ಇರಲೇಬೇಕು. ಇದನ್ನು ಇಂಗ್ಲಿಷ್ನಲ್ಲಿ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂತ ಕರಿತೀವಿ. ಹೋಮಿಯೋಪತಿ ಚಿಕಿತ್ಸೆಯಲ್ಲಿ ರೋಗಿಯ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಸ್ಥಿತಿಯನ್ನ ಒಟ್ಟಾಗಿ ಪರಿಗಣಿಸಿ ಚಿಕಿತ್ಸೆ ನೀಡಲಾಗುತ್ತೆ. ಭೂಮಿಯ ಮೇಲೆ ಸುಲಭವಾಗಿ ದೊರೆಯತಕ್ಕಂತಹ ಕಡಿಮೆ ಪ್ರಮಾಣದ ಸರಳವಾದ ವಸ್ತುಗಳಿಂದ ಔಷಧಿಗಳನ್ನು ತಯಾರಿಸಲಾಗುತ್ತೆ. ಹೋಮಿಯೋಪತಿ ಚಿಕಿತ್ಸೆ ವ್ಯಕ್ತಿ ಕೇಂದ್ರೀಕೃತವಾಗಿದ್ದು ಒಂದೇ ರೋಗಕ್ಕೆ ಬೇರೆ ಬೇರೆ

0: ಅಲೋಪತಿ ಔಷಧಿಗಳು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಪದೇ ಪದೇ ರೋಗ ಬರದಂತೆ ತಡೆಗಟ್ಟುತ್ತೆ. ಇನ್ನೊಂದು ಪ್ರಶ್ನೆ ಸಾಮಾನ್ಯವಾಗಿ ಬರುತ್ತೆ, ಔಷಧಿಗಳು ಸುರಕ್ಷಿತವೇ? ಹೌದು, ಖಂಡಿತ ಸುರಕ್ಷಾ. ಹೋಮಿಯೋಪತಿ ಔಷಧಿಗಳನ್ನ ಆರೋಗ್ಯವಂತ ಮಾನವನ ಮೇಲೆ ಪ್ರಯೋಗ ಮಾಡಿ ಅದರ ಪರಿಣಾಮ ಮಾನವರ ಮೇಲೆ ಹೇಗಿರುತ್ತೆ ಅಂತ ಕಂಡುಕೊಂಡಿರತಕ್ಕಂತಹ ವಿಶೇಷವಾದ ಒಂದು ವೈದ್ಯ ಪದ್ಧತಿ. ಔಷಧಿಗಳನ್ನ ಅತ್ಯಂತ ಸುರಕ್ಷಿತವಾಗಿ ವೈಜ್ಞಾನಿಕ ರೀತಿಯಲ್ಲಿ ತಯಾರಿಸುವುದರಿಂದ ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಇನ್ನು ಸುರಕ್ಷಿತವಾಗಿ ನವಜಾತ ಶಿಶುಗಳು, ಗರ್ಭಿಣಿ ಸ್ತ್ರೀಯರು, ವಯೋವೃದ್ಧರು ಎಲ್ಲರೂ ಸಹ ವೈದ್ಯರ ಸಲಹೆ ಮೇರೆಗೆ ಸೇವಿಸಬಹುದು. ಎಲ್ಲರಿಗೂ ಒಂದೇ ಔಷಧಿ ಕೊಡ್ತಾರೆ ಅಂತ ಒಂದು ತಪ್ಪು ಕಲ್ಪನೆ ಇದೆ. ಔಷಧಿಗಳು ನೋಡಕ್ ಸಣ್ಣ ಸಣ್ಣವಾಗಿದ್ರು ಸಹ ನಾವು ಅದಕ್ಕೆ ಮಿಶ್ರಣ ಮಾಡ್ತಕ್ಕಂತ ಔಷಧಿಗಳು ಬೇರೆ ಬೇರೆ ಆಗಿರುವುದರಿಂದ ನೋಡಕ್ ಒಂದೇ ರೀತಿ ಇದ್ರು ಔಷಧಿ ಬೇರೆ ಬೇರೆ. ನಮ್ಮಲ್ಲಿ ಸುಮಾರು 3,000 ಹೆಚ್ಚಾಗಿ ಔಷಧಿಗಳು ಇರುತ್ತೆ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂದಂಗೆ ಸಣ್ಣ ಸಣ್ಣ ಗುಳಿಗೆಗಳಾದ್ರೂ ಸಹ ಅತ್ಯಂತ ಪರಿಣಾಮಕಾರಿಯಾಗಿ ಔಷಧಿಗಳು ಕೆಲಸ ಮಾಡುತ್ತೆ. ಹೋಮಿಯೋಪತಿಯಲ್ಲಿ ಸಾಮಾನ್ಯವಾಗಿ ಅಜೀರ್ಣ, ಸಂಧಿವಾತ, ಮೈಗ್ರೇನ್, ಮಲಬದ್ಧತೆ, ಮಾನಸಿಕ ಸಮಸ್ಯೆಗಳು, ಡಯಾಬಿಟಿಸು, ಹೈಪರ್ ಟೆನ್ಷನ್ನು, ಚರ್ಮ ರೋಗಗಳು ಎಲ್ಲ ರೋಗಗಳು ಸಹ ಔಷಧಿಯನ್ನು ನೀಡಬಹುದು. ಹಾಗೆಯೇ ಕೆಲವೊಂದು ಸಹ ಶಸ್ತ್ರಚಿಕಿತ್ಸೆಯನ್ನು ಸಹ ನಾವು ತಪ್ಪಿಸಬಹುದು ಈ ಔಷಧಿಯನ್ನು ನೀಡೋದ್ರಿಂದ. ಉದಾಹರಣೆಗೆ ಮೂತ್ರಕೋಶದಲ್ಲಿ ಕಲ್ಲು, ಪಿತ್ತಕೋಶದಲ್ಲಿ ಕಲ್ಲು, ಮೂಲವ್ಯಾಧಿ, ವೆರಿಕೋಸ್ ವೈನ್, ಕಾನ್ಸ್, ಆಣಿ ಇಂತಹ ರೋಗಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡದೆ ಔಷಧಿಗಳನ್ನು ನೀಡುವ ಮೂಲಕ ಸುಲಭವಾಗಿ ಈ ಒಂದು ಕಾಯಿಲೆಯನ್ನ ನಿವಾರಿಸಬಹುದು. ಈ ಹೋಮಿಯೋಪತಿ ಔಷಧಿಗಳನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ರೋಗಿಗೆ ಅರ್ಹ ವೈದ್ಯರ ಮಾರ್ಗದರ್ಶನದಲ್ಲಿ ಬಳಸಿದರೆ ಉತ್ತಮ ಹಾಗೂ ಶೀಘ್ರವಾಗಿ ಪರಿಣಾಮ ಬೀರುತ್ತೆ. ರೋಗಿಗಳು ಯಾವುದೇ ಸ್ವಯಂ ಚಿಕಿತ್ಸೆ ಮಾಡಿಕೊಳ್ಳದೆ ಅರ್ಹ ತಜ್ಞ ವೈದ್ಯರಿಂದಲೇ ಚಿಕಿತ್ಸೆ ಪಡೆಯುವುದು ಬಹಳ ಸೂಕ್ತ. ಆರೋಗ್ಯ ರಕ್ಷಿಸಿಕೊಳ್ಳೋಣ. ವಂದನೆಗಳು.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಹೋಮಿಯೋಪತಿ ಔಷಧಿ ಪದ್ಧತಿ ಕುರಿತು ಮಾಹಿತಿ ನೀಡಿದವರು ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಅಮೃತ ಧಾರೆ ಕೋಟಿ ಜನುಮ ಜಾತಿ.
3: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
2: ಹಾಡದಿದ್ದರೆ ನನ್ನ ಹಾಡು ಕೇಳು.
4: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
1: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
4: ಏನ್ ಮಾಡ್ಲಿ?
1: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
3: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
1: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
5: ಆಕಾಶವಾಣಿ ಎಫ್ಎಂ ರೇನ್ಬೋ.
6: ಹಾಯ್ ಹಲೋ, ನಮಸ್ಕಾರ.

ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಸಖತ್ ಸಾಂಗ್ಸ್ಗೆ ಸಖತ್ತಾಗಿರುವಂಥ ವೆಲ್ಕಮ್ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಮೊದಲನೇ ಗೀತೆನೇ ರಾಯಚೂರಿಂದ ಲಾವಣ್ಯ ನರಸಿಂಹರೆಡ್ಡಿ ಅವರು. ಮೇಡಮ್, ತಿಂಡಿ ಆಯಿತು, ಇನ್ನೇನು? ಕಾಫಿ ಕುಡಿಬೇಕು. ಕಾಫಿಗೆ ಹೋಗೋಣವಾ, ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸೊ ಕೂಲ್ ಚಿತ್ರದಿಂದ ಈ ಹಾಡು ಮೂಡಿ ಬರ್ತಿದೆ. ಗಣೇಶ್ ಹಾಗೂ ಪ್ರಿಯದರ್ಶಿನಿ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಇದೆ. ನೀವು ಕೂಡ ಕಾಫಿ ಕುಡ್ಕೊಂಡು ಬನ್ನಿ.

ತಿಂಡಿ ಕಾಫಿ ಎಲ್ಲ ಆಯ್ತು ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಸಂದೇಶ ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯಿಂದ ಕಡಗಂಚಿಯಿಂದ ಧರ್ಮಣ್ಣ ತನ್ನಿಯವರು ಸಂದೇಶ ಕಳಿಸಿ ಒಂದು ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ.

ಗಣೇಶ್ ಅವರು ಸಾಗರದಿಂದ, ನಾಗರತ್ನ ಅವರು ರಾಜಾಜಿನಗರದಿಂದ, ಹಾಗೇನೆ ಕೈವಲ್ಯ ಸಾಹಿತಿ ಭೋಪಾ ವೆಂಕಟೇಶ್ ಅವರು, ಲಕ್ಷ್ಮಿ, ಗಗನ್, ಸುಶ್ಮಿತಾ, ಸುಪ್ರಿಯಾ, ಪವನ್, ರಾಹುಲ್, ಲಿಖಿತ ಇವರೆಲ್ಲರೂ ಸಂದೇಶ ಕಳಿಸಿ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ಗಬ್ಬೂರ್ ಅವರು ರಾಯಚೂರಿನಿಂದ, ಹಾಗೇನೆ ಕಿಶನ್ ರೋಷನ್, ಶೋಭಾರಾಣಿ ಅವರು ಸಂದೇಶ ಕಳಿಸಿದ್ದಾರೆ. ಸಖತ್ ಸಾಂಗ್ಸಲ್ಲಿ ನಮಗೊಂದು ಸಖತ್ ಅದು ಹಾಡು ಬೇಕು ಮೇಡಮ್ ಅಂತಿರೋದು ಪ್ರಸಾದ್ ಕೆಸರುಮಡು ತುಮಕೂರಿನಿಂದ. ಶೇಷಾದ್ರಿ ಯಾರಿದು, ಎನ್ ಜಿ ಬಸವರಾಜ್ ಅವರು ಅನ್ನಪೂರ್ಣ ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸುಧಾ, ಜಯಶ್ರೀ, ಸುನಿಲ್ ರಾಜಾಜಿನಗರದಿಂದ, ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಹಾಡನ್ನು ಪ್ಲೇ ಮಾಡಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇವತ್ತು ಇವತ್ತಿಗೆ ನಾಳೆ ನಾಳೆಗೆ ನಾಳೆ ಬಗ್ಗೆ ಇವತ್ತು ಯಾಕೆ ಚಿಂತೆ ಮಾಡಬೇಕು, ಇವತ್ತು ಈ ಕ್ಷಣ ನಿಮ್ಮದು ಈ ಹಾಡನ್ನು ಕೇಳಿ ಎಂಜಾಯ್ ಮಾಡಿ.

0: ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಸಖತ್ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿರೋದು ಯಾರ್ಯಾರು ಅಂತ ನೋಡೋದಾದ್ರೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಗುಡ್ ಮಾರ್ನಿಂಗ್ ನಮಗೊಂದು ಹಾಡು ಹಾಕಿ ಅಂತ ಹೇಳ್ತಿರೋದು ಅನಿಲ್ ಗ್ರಾಮ ಪುರೋಹಿತ್ ನಾಗರಾಜ್ BTM ಲೇಔಟ್ನಿಂದ. ನಮಗೂ ಒಂದು ಸಖತ್ ಸಾಂಗ್ಸ್ ಬೇಕು ಮೇಡಮ್ ಅಂತಿರೋದು ಅದಿತಿ ಸಿಂಗ್ ಚಾಮರಾಜಪೇಟೆಯಿಂದ. ದೇವಿ ಸಿಂಗ್, ಸರೋಜಾ ಸಿಂಗ್ ಅವರು ಕೂಡ ಸಂದೇಶ ಕಳಿಸಿದ್ದಾರೆ ಬೆಂಗಳೂರಿನಿಂದ. ಸುಬ್ರಹ್ಮಣ್ಯ ಅವರು ಹಾಗೇನೆ ಶಿವಶಂಕರ್ ವೇದವತಿ ತನ್ಮಯ್ ಅನೇಕ್ ಆನೇಕಲ್ ಶಂಕರ ಮಠದಿಂದ ಹಾಡುಗಳು ಸೂಪರ್ ಆಗಿದೆ, ನಮಗೂ ಒಂದು ಹಾಡು ಪ್ರಸಾರ ಮಾಡಿ ಅಂತಿದ್ದಾರೆ. ಶುಭೋದಯ ಕಾಮನ ಬಿಲ್ಲು ಅಂತ ಹೇಳಿ ಹಾಡಿಗೆ ರಿಕ್ವೆಸ್ಟ್ ಮಾಡಿರೋದು ಜಯಣ್ಣ ಶಶಿವಾಳ, ಅರಸೀಕೆರೆ ತಾಲೂಕು. ಸಾಂಗ್ಲಿ ಜಿಲ್ಲೆ ಜದ್ದಿಂದ ಅಲ್ತಾಫ್ ಹುಜ್ರೆ, ಸೈಫುಲ್ಲಾ ಸಬಾಹತ್, ಕಿರತ್ ಹುಜ್ರೆ, ರೆಹನ್ ಶೇಖ್ ಅವರು ಏನೀ ಸಾಂಗ್ ಯಾವುದಾದ್ರೂ ಹಾಡಾಕಿ ಮೇಡಮ್ ಕೇಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮೂಡಲ ವಿಠಲಪುರದ ಶ್ರೀಧರ್ ಪದ್ಮ ಪನ್ನಗ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಶರತ್ ಹಾಗೂ ಪದ್ಮಜಾ ಬಿಡೆ ಹಂಪಿ ನಗರ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಇವತ್ತು ಸ್ಯಾಟರ್ಡೇ, ವೀಕೆಂಡ್ ಬೇರೆ, ಸೊ ನಮಗಂತೂ ಸ್ಕೂಲ್ಗೆ ರಜಾ ಇರುತ್ತೆ. ಹಾಗಾಗಿ ಶಾಲೆಗೆ ಈ ದಿನ ರಜಾ, ಎಲ್ಲರಿಗೂ ರಜಾ ಇರುವಂಥ ವೀಕೆಂಡಲ್ಲಿ ಈ ಹಾಡನ್ನು ಹಾಕಿ ಮೇಡಮ್ ಅಂತ ಹೇಳ್ತಾ ಇರೋದು ಶ್ರೀನಿವಾಸ್, ಸುಪ್ರೀತಾ, ಸನ್ನಿಧಿ, ಅನುಶ್ರೀ, ತನುಶ್ರೀ, ರಿಷಿ, ಗಗನ್, ಶಿವಪ್ಪ, ಇಂಪನ, ಕೋಣನಕೆರೆ ಗ್ರಾಮದಿಂದ ಈ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸರಿ, ಹಾಗಾದರೆ ನಿಮಗೂ ಕೂಡ ವೀಕೆಂಡು, ಆಫೀಸ್ ಇಲ್ಲ, ಕೆಲಸ ಇಲ್ಲ, ಸ್ಕೂಲ್ ಇಲ್ಲ ಅಂತ ಹೇಳಿ ಆರಾಮಾಗಿ ಮನೆಯಲ್ಲಿದ್ದರೆ ಈ ಹಾಡನ್ನು ಕೇಳ್ತಾ ಎಂಜಾಯ್ ಮಾಡಿ ಅಂತ ಹೇಳ್ತಾ SP ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತದೆ ಹಲೋ ಡ್ಯಾಡಿ ಚಿತ್ರದಿಂದ.
1: ನೌಕರಿಗೆ ದಿನ ರಜಾ,

ರವಿ ಕಾಳಿಂಗ ಶೆಟ್ಟಿ ಉದಯಗಿರಿ ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಬೆಳಗಿನ ಶುಭೋದಯಗಳು ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಹಾಡಿಗಾಗಿ ರಿಕ್ವೆಸ್ಟ್ ಮಾಡಿದ್ದಾರೆ. ನಮಸ್ತೆ, ನನಗಾಗೂ ಒಂದು ಹಾಡು ಹಾಕಿ ಮೇಡಮ್ ಅಂತಿರೋದು ಮಲ್ಲೇಶ್ವರದಿಂದ ಸಂಪತ್ ಲಕ್ಷ್ಮಿಯವರು. ಹಾಗೇನೇ ಇವತ್ತು ಶಿಕ್ಷಕರ ದಿನಾಚರಣೆ, ಹಾಗಾಗಿ ಶಿಕ್ಷಕರಿಗೋಸ್ಕರ ಒಂದು ಹಾಡು ಪ್ಲೇ ಮಾಡಿ ಅಂತ ಹೇಳ್ತಿರೋದು ಯಾರಿದ್ದು, ಹಿಂಗಣಿಯಿಂದ ಚಿದಾನಂದ ಪತ್ತಾರ ಅವರು. ಆಕಾಶ್ ಓಕೆ ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ನಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ಇವತ್ತು ಟೀಚರ್ಸ್ ಡೇ ಅಲ್ವಾ, ಟೀಚರ್ಸ್ ಬಗ್ಗೆ ಹಾಡು ಹಾಕಲ್ವಾ ಅಂತ ಕೇಳ್ತಾ ಇರೋದು ಶಿವ ಅವರು. ಗಾನಸುಮ ಪಟ್ಟ ಸೋಮನಹಳ್ಳಿಯಿಂದ ಒಂದು ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ. ಹಾಗೇನೆ ನಾಗೇಂದ್ರ ತಾವರ್ಕೆರೆ ಕುಣಿಗಲ್ ತಾಲೂಕಿನಿಂದ ನಮಗೋಸ್ಕರ ಒಂದು ಒಳ್ಳೆ ಗೀತೆ ಮೂಡಿ ಬರಲಿ ಅಂತ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗಣೇಶ್ ಕೊಂಡ್ಲಹಳ್ಳಿ ಮೊಳಕಾಲ್ಮೂರು ತಾಲೂಕಿನಿಂದ ನಮಗೋಸ್ಕರ ಸಖತ್ ಸಾಂಗ್ಸ್ ಪ್ರೋಗ್ರಾಮಲ್ಲಿ ಒಂದು ಸಖತ್ ಹಾಡು ಬರಲಿ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಸಾಕಷ್ಟು ಜನ ಶಿಕ್ಷಕರ ದಿನಾಚರಣೆ ದಿವಸ ಶಿಕ್ಷಕರಿಗೋಸ್ಕರ ಒಂದು ಹಾಡು ಹಾಕಲ್ವಾ ಅಂತ ಕೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಫುಲ್ ಶಿಕ್ಷಕರು ಸ್ಟೂಡೆಂಟ್ಸು ಎಲ್ಲರ ಬಗ್ಗೆ ಹಾಡುಗಳು ಪ್ಲೇ ಆಗುತ್ತೆ. ಹಾಗಾಗಿ ಸಖತ್ ಸಾಂಗ್ಸ್ನಲ್ಲಿ ಆ ಹಾಡುಗಳು ಪ್ಲೇ ಆಗ್ತಾ ಇಲ್ಲ ಅಂತ ನಿಮಗೆ ಮುಂಚೆನೇ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇ ಕೇಳಿರುವಂತಹ ಒಂದು ಗೀತೆ ಕಲ್ಲರಳಿ ಹೂವಾಗಿ, ಚಿತ್ರದಿಂದ ಹೇಮಂತ್ರವರ ಧ್ವನಿಯಲ್ಲಿ.

ಡಿ ಎಸ್ ನಾಗರಾಜ್, ರೋಹಿತ್ ವರ್ಧನ್ ಕಸ್ತೂರಿ ಬಾ ನಗರದಿಂದ ನಮಗೋಸ್ಕರ ಒಂದು ಹಾಡು ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ಮಂಜುನಾಥ್ ಪಾಟೀಲ್ ರಾಮತೀರ್ಥ ಹರಿಹರ ತಾಲೂಕಿನಿಂದ ಸಂಘಕ್ಕೆ ರಿಕ್ವೆಸ್ಟ್ ಮಾಡಿದರೆ, ನಮಸ್ಕಾರ ಮೇಡಮ್, ಇವತ್ತು ಶಿಕ್ಷಕರ ದಿನಾಚರಣೆ, ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಶುಭಾಶಯ ಅಂತ ಹೇಳಿ ಹಾಡಿಗೆ ರಿಕ್ವೆಸ್ಟ್ ಮಾಡಿರೋದು ಮಹದೇವ್ ಕೊಪ್ಪಳ ದುಬೈಯಿಂದ. ದಯವಿಟ್ಟು ಎಲ್ಲ ಶಿಕ್ಷಕರಿಗೆ ಇಷ್ಟವಾಗುವಂತಹ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಇವತ್ತಿನ ಸಿನಿ ಚಿಟ್ಟೆಯಲ್ಲಿ ಎಲ್ಲ ಹಾಡುಗಳನ್ನು ಪ್ರಸಾರ ಮಾಡೋಣ. ಚನ್ನನಕುಂಟೆಯಿಂದ ನವೀನ್, ಶಿರಾ, ಯಶವಂತ್, ತೇಜಸ್ವಿನಿ, ಲಕ್ಷ್ಮೀಕಾಂತ, ರೂಪ ಅವರು ಸಂದೇಶ ಕಳಿಸಿದ್ದಾರೆ. ಶ್ರುತಿ ಮಂಜುನಾಥ್ ಬಸವನಹಳ್ಳಿ ಕೊಪ್ಪಲು ಅರಕಲಗೋಡು ತಾಲೂಕಿನಿಂದ ಹಾಸನದಿಂದ ಸಂದೇಶ ಕಳಿಸಿದ್ದಾರೆ. ರಾಜಿನಹಳ್ಳಿಯಿಂದ ಮಂಜುನಾಥ್ ಅವರು, ರವಿ ಹೆಚ್ ಸಿ ವಿವಿಪುರಂಯಿಂದ ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದರೆ, ಸತೀಶ್ ಅವರು ಎನ್ ಎಚ್ ನಗರ ಕೆರೆ ನಮ್ಮೂರ ಊರಿಂದ ಸಂದೇಶ

ಕಳಿಸಿದ್ದಾರೆ. ಲತಾ ದಿನೇಶ್ ಅವರು ಗಂಗಗೊಂಡನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಗುಡ್ ಮಾರ್ನಿಂಗ್ ಮೇಡಮ್, ನಮಗೋಸ್ಕರ ಒಂದು ಹಾಡು ಹಾಕಲ್ವಾ ಅಂತ ಕೇಳ್ತಿರೋದು. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರ್ಮಡಿ ಅವರು, ಮಧುಮತಿ ಪಲ್ಲವಿ ಕರ್ಮಡಿ ಅವರು ಸಂದೇಶ ಕಳಿಸಿದ್ದಾರೆ. ನನಗೊಂದು ಹಾಡು ಬೇಕಲ್ಲ ಅಂತಿರೋದು ಅನಂತಮೂರ್ತಿ ಅವರು ಶೃಂಗೇರಿಯಿಂದ, ಅನಿತಾ ತಿರುಮಲೇಶ್ ಹಾವೇರಿಯಿಂದ, ಹಾಗೇನೆ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಸಂದೇಶ ಕಳಿಸಿದ್ದಾರೆ. ಈಗ ಬೆಳಗಿನ ಜಾವ 5 ಗಂಟೆ ಇಲ್ಲಿ ಅಂತಿರೋದು ಸೋಮರ್ಸೆಟ್ ಯು ಕೆಯಿಂದ ರೇಯಾನ್ ಲೋಬೋ ಅವರು ಸಂದೇಶ ಕಳಿಸಿ ಹೇಳ್ತಿದ್ದಾರೆ. ಕಿಶನ್ ರೋಷನ್ ಅವರು ಸಂದೇಶ ಕಳಿಸಿದ್ದಾರೆ. ಆನಂದ್ ಅವರು ಸಂದೇಶ ಕಳಿಸಿದ್ದಾರೆ. ನಿಖಿಲ್ ಹಲ್ಗುಂಡಿ, ಗಿರಿಜಾ ಅಜಯ್ ಹಲ್ಗುಂಡಿ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಪ್ಲೀಸ್ ಒಂದು ಹಾಡನ್ನು ಪ್ಲೇ ಮಾಡಿ ಮೇಡಮ್ ಅಂತಿರೋದು ಗೋಪಿನಾಥ್ ಅವರು ಕೆಂಗೇರಿಯಿಂದ. ಸದ್ಯಕ್ಕೆ ನೀವೇ ರಿಕ್ವೆಸ್ಟ್ ಮಾಡಿರುವಂಥ ಗೀತೆ ಮೂಡಿ ಬರ್ತಿದೆ ಪೂಜಾ ಚಿತ್ರದಿಂದ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

0: ಕುಣಿಬೇಕು. ನವಿಲೇನೋ ಕುಣಿಬೇಕು, ನವಿಲೇನೋ ಕುಣಿಬೇಕು.
1: ಈಗ ಬಂತು ದಾರಿಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಸಖತ್ ಸಾಂಗ್ಸ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸಖತ್ ಹಾಡುಗಳು ಪ್ಲೇ ಆಗ್ತಾ ಇದ್ದಾವೆ. ಮಹಲಿಂಗ್ಪುರದಿಂದ ಐನುದ್ದೀನ್ ಬನಹಟ್ಟಿ, ಮಮತಾಜ್, ರಿಯಾಜ್, ರುಬಿನಾ, ಶಬೀರ್, ಸುಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಫಾತಾ, ಮರಿಯಾ ಎಲ್ಲರೂ ಒಂದು ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸಂದೇಶ ಕಳಿಸಿದ್ದಾರೆ. ಹಾಗೇನೆ ಶ್ರೀಕಾಂತ್ ಪೂಜಾರ್ ಮುಂಡಗಿ ತಾಲೂಕು ಹೈತಾಪುರ ಗ್ರಾಮದಿಂದ, ಪ್ಲೀಸ್ ಮೇಡಮ್ ನಮಗೊಂದು ಹಾಡು ಹಾಕಿ ಅಂತಿದ್ರೆ, ಗೋಪಿನಾಥ್ ಅವರು ಕೆಂಗೇರಿಯಿಂದ, ರಾಜೇಶ್ ಅವರು ಜಾಲಹಳ್ಳಿಯಿಂದ, ರಾಮಯ್ಯ ನಾರಾಯಣಮ್ಮ, ಮಮತಾ ವರ್ತೂರು ಕೋಡಿಜಾಂಡ್ರಾಗಿ ಇಂದ ಸಂದೇಶ ಕಳಿಸಿ ಹಾಡಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಸಂದೇಶ ಕಳಿಸಿದ ಎಲ್ಲರಿಗೂ ಪ್ರೀತಿಯ ಧನ್ಯವಾದ. ನಿಮ್ಮ ಹಾಡು ಇವತ್ತು ಪ್ಲೇ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಮತ್ತೆ ನಾಳೆ ಬೆಳಿಗ್ಗೆ 9:00 ಸಖತ್ ಸಾಂಗ್ಸ್ಗೆ ರಿಕ್ವೆಸ್ಟ್ ಕಳಿಸಿ ಖಂಡಿತವಾಗಿಯೂ ನಿಮ್ಮ ಹಾಡು ಪ್ಲೇ ಆಗತ್ತೆ ಅಂತ ಹೇಳ್ತಾ ಇವತ್ತಿನ ಸಖತ್ ಸಾಂಗ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ಹಾಡಿಗೆ, ಮಾತಿಗೆ, ಸಂದೇಶಕ್ಕೆ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಸ್ವಾತಿ. 10:00 ಸರಿಯಾಗಿ ಸಿನಿ ಚಿಟ್ಟೆಯಲ್ಲಿ ಮತ್ತೆ ಜೊತೆಯಾಗ್ತೀನಿ. ಸಿನಿ ಚಿಟ್ಟೆಯಲ್ಲಿ ಇವತ್ತು ಗುರು ಶಿಷ್ಯರ ನಡುವಿನ ಅನುಬಂಧದ ಬಾಂಡಿಂಗ್ ಬಗ್ಗೆ ಮಾತಾಡ್ತಾ ಅದಕ್ಕೆ ರಿಲೇಟ್ ಆಗಿರುವಂತಹ ಒಂದಷ್ಟು ಕನ್ನಡ ಚಲನಚಿತ್ರದ ಗೀತೆಗಳನ್ನು ಕೇಳೋಣ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕೊನೆಯ ಗೀತೆ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

ಹಾಯ್ ಹಲೋ ನಮಸ್ಕಾರ ಪ್ರತಿಯೊಬ್ಬ ಪ್ರೀತಿಯ ಕೇಳುಗರಿಗೆ ಸಿನಿ ಚಿಟ್ಟೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದ ಸ್ವಾಗತ ಅಂತಿರೋದು ನಾನು ನಿಮ್ಮ ಆರ್ಜೆ ಸ್ವಾತಿ. ನಮ್ಮಲ್ಲಿ ಒಂದು ಶ್ಲೋಕ ಇದೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ ಅಂತ. ನಮ್ಮ ಸಂಪ್ರದಾಯದಲ್ಲಿ, ಸಂಸ್ಕಾರದಲ್ಲಿ, ಆಚರಣೆ ವಿಚಾರಣೆ ಎಲ್ಲದರಲ್ಲೂ ನೀವು ನೋಡೋದಾದರೆ ತಂದೆ ತಾಯಿ ಆದ ಮೇಲೆ ನೆಕ್ಸ್ಟ್ ನಾವು ಕೊಡೋ ಒಂದು ಸ್ಥಾನ ಅಂದರೆ ಅದು ಗುರುವಿಗೆ. ಗುರು ಅಂತ ಹೇಳಿದ ತಕ್ಷಣ ಬರೀ ಸ್ಕೂಲು ಕಾಲೇಜಲ್ಲಿ ನಿಮಗೆ ಪಾಠ ಹೇಳಿಕೊಟ್ಟವರು ಮಾತ್ರ ಗುರು ಅಂತ ಅಲ್ಲ, ಜೀವನದಲ್ಲಿ ಪ್ರತಿದಿನ ಪ್ರತಿ ಕ್ಷಣ ನಾವು ನಮಗೆ ಗೊತ್ತಿಲ್ಲದೆ ಎಷ್ಟೋ ಜನರಿಂದ ಏನೇನನ್ನೋ ಕಲಿತಾನೇ ಇರ್ತೀವಿ. ಅವ್ರು ಏನೋ ಹಾಡು ಹೇಳ್ಕೊಡ್ತಾರೆ, ಡ್ಯಾನ್ಸ್ ಹೇಳ್ಕೊಡ್ತಾರೆ, ಬದುಕೋದಕ್ಕೆ ಹೇಳ್ಕೊಡ್ತಾರೆ, ಇನ್ಯಾವುದೋ ಒಂದು ವಿಷಯದ ನಾಲೆಡ್ಜ್ನ ನಿಮಗೆ ಹೇಳ್ಕೊಟ್ಟಿರ್ತಾರೆ. ಹಾಗಾಗಿ ಈ ಕಲಿಕೆ ಅನ್ನೋದು ಹೇಗೆ ನಾವು ಸಾಯೋ ತನಕನೂ ಇರುತ್ತೋ, ಹಾಗೆ ಕಲಿಸೋ ಗುರು ಕೂಡ ನಮ್ಮ ಜೊತೆ ಯಾವಾಗಲೂ ಯಾರದೋ ಒಂದು ರೂಪದಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿನ ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ಗುರು ಹಾಗೂ ಶಿಷ್ಯರ ಬಾಂಡಿಂಗ್ ಬಗ್ಗೆ ಮಾತಾಡೋಣ. ಅಂತಹ ಚಲನಚಿತ್ರಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಬಂದಿದೆ. ನಿಮಗೆ ಗುರು ಶಿಷ್ಯರ ಬಾಂಡಿಂಗ್ ಇರುವಂತಹ, ಅವರಿಬ್ಬರ ಅವಿನಾಭಾವ ಸಂಬಂಧ ಇರುವಂತಹ ಯಾವ ಚಿತ್ರ ಇಷ್ಟ, ಯಾಕಿಷ್ಟ, ಆ ಒಂದು ಚಿತ್ರದಲ್ಲಿ ಗುರು ಮತ್ತು ಶಿಷ್ಯರ ಸಂಬಂಧ ಯಾಕೆ ಇಷ್ಟ ಆಯಿತು, ಅದೆಲ್ಲವನ್ನು ನೀವು ನಮಗೆ ಬರೆದು ಕಳಿಸ್ಬೋದು. ಯಾವ ಚಿತ್ರ, ಯಾವ ಹಾಡು, ಯಾಕೆ ಆ ಒಂದು ಬಾಂಡಿಂಗ್ ಇಷ್ಟ ಆಯಿತು, ಎಲ್ಲದನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013948090103 ಅಂತ ಹೇಳ್ತಾ ಮೊದಲ ಗೀತೆ ಗುರು ಅಂದ್ರೇ ಒಂದು ವಿದ್ಯೆ ಅಥವಾ ಜ್ಞಾನ ಅಂತ ಹೇಳ್ಬೋದು. ಆ ಜ್ಞಾನಕ್ಕೆ ಅಧಿಪತಿಯಾದ ಸರಸ್ವತಿ ತಾಯಿಯ

ಒಂದು ಗೀತೆಯ ಮುಖಾಂತರ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೆಟ್ಟದ ಹೂವು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರು ಹಾಡಿದ್ದಾರೆ. ಜಿ ಉದಯ್ ಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ.

ಉದಯ್ ಸಿಂಗ್ ಅವರು ಹೈದರಾಬಾದಿಂದ ಹೇಳ್ತಿದ್ದಾರೆ, ಬೆಸ್ಟ್ ಗುರು ಶಿಷ್ಯರ ಮೂವಿ ಅಂದರೆ ನನಗೆ ನಾಗರಹಾವು ಚಿತ್ರ ಮೇಡಮ್. ಅದರಲ್ಲಿ ಅಶ್ವಥ್ ಮಾಸ್ಟರು ವಿಷ್ಣುವರ್ಧನ್ ಅವರ ಗ್ರೇಟ್ ಒಂದು ಬಾಂಡಿಂಗ್ ಇದೆ ಅಲ್ಲ, ಕೊನೆಗೆ ಅವರು ತಮ್ಮ ಜೀವವನ್ನೇ ಕಳ್ಕೊಳ್ತಾರೆ ಶಿಷ್ಯನಿಗೋಸ್ಕರ ಅಂತ ಹೇಳ್ತಿದ್ದಾರೆ. ಖಂಡಿತವಾಗಿಯೂ ಗುರು ಶಿಷ್ಯರ ಸಂಬಂಧ ಅಂದರೆ ಎಷ್ಟೋ ಜನಕ್ಕೆ ಈ ನಾಗರಹಾವು ಚಿತ್ರ ನೆನಪಾಗತ್ತೆ, ಚಾಮಯ್ಯ ಮೇಷ್ಟ್ರು ನೆನಪಾಗ್ತಾರೆ. ಒಂದು ಮಗುವಿನಲ್ಲಿ ಆ ಒಂದು ಪ್ರತಿಭೆ ಇದೆ ಅಥವಾ ಈ ಮಗು ಇಂಥದ್ದಕ್ಕೆ ಸರಿ, ಈ ಒಂದು ಕೆಲಸವನ್ನು ಈ ಮಗು ಖಂಡಿತ ಮಾಡೋಕ್ಕಾಗತ್ತೆ ಅಂತ ಫಸ್ಟ್ ಗೊತ್ತಾಗೋದೇ

ತಂದೆ ತಾಯಿಗಳಿಗಿಂತ ಮುಂಚೆ ಗುರುವಿಗೆ. ಯಾಕಂದರೆ ಪ್ರತಿನಿತ್ಯ ನೀವು ಒಂದು 4 ವರ್ಷ 5 ವರ್ಷದಿಂದ ಒಂದು ಮಗುವನ್ನ ಸ್ಕೂಲಿಗೆ ಹಾಕ್ತೀರ, ಅದು ದಿನದ ಒಂದು ಅರ್ಧ ದಿನ ಅದು ಟೀಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತೆ. ಆಗ ಆ ಒಂದು ಗುರುವಿಗೆ ಗೊತ್ತಾಗುತ್ತೆ ಈ ಮಗುವಿನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು, ಈ ಮಗುವಿನ ಭಾವನೆ ಹೇಗಿದೆ, ಯಾವ್ದು ಇದಕ್ಕೆ ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗಲ್ಲ, ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ಳೋದು ಗುರು. ಹಾಗಾಗಿ ಗುರುವಿನ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲೂ ತುಂಬ ಮಹತ್ವವಾದದ್ದು. ಒಬ್ಬ ಶಿಷ್ಯ ಎಷ್ಟೇ ಹಠವಾದಿಯಾಗಿದ್ರು, ಎಷ್ಟೇ ಮೊಂಡ್ ಹಠ ಮಾಡ್ತಾ ಇದ್ರು, ಹೇಳಿದ ಮಾತು ಕೇಳದೇ ಇದ್ರು, ಅದನ್ನು ಸರಿ ಮಾಡುವಂತಹ ಒಂದು ಕಲೆ ಗುರುವಿಗೆ ಕರಗತವಾಗಿರುತ್ತೆ. ಈ ನಾಗರಹಾವು ಚಿತ್ರದಲ್ಲಿ ಈ ಕತೆಗಳ ಮೂಲಕ ನೀವು ಇದನ್ನು ನೋಡ್ಬೋದು. ಸದ್ಯಕ್ಕೆ ನಾಗರಹಾವು ಚಿತ್ರದಿಂದನೇ ಒಂದು ಹಾಡು ಮೂಡಿ ಬರ್ತದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ.

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ ಹನ್ನೆರಡು

ಹಾವಿನ ದ್ವೇಷ ಹನ್ನೆರಡು ವರುಷ ಹಾವಿನ ದ್ವೇಷ ಹನ್ನೆರಡು ವರುಷ ನನ್ನ ರೋಷ ನೂರು ವರುಷ ನನ್ನ ರೋಷ ನೂರು ವರುಷ ಹಾವಿನ ದ್ವೇಷ.

0: ಹಾವಿನ ದ್ವೇಷ, ಹನ್ನೆರಡು ವರುಷ ನಂದ ರೋಷ, ನೂರು ವರುಷ ನಂದ ರೋಷ, ನೂರು ವರುಷ ಹಾವಿನ ದ್ವೇಷ, ಹನ್ನೆರಡು ವರುಷ.
1: ಎಷ್ಟೋ ಸಲಿ ಯಾವ ಒಂದು ಲಾಕ್ಗೆ ಯಾವ ಕೀ ಹಾಕಿದ್ರೆ ಮಾತ್ರ ಅದು ಓಪನ್ ಆಗುತ್ತೆ ಅಂತ ಗುರುವಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಶಿಷ್ಯ ಎಷ್ಟೇ ಹಠವಾದಿ ಆಗಿರಲಿ, ಎಷ್ಟೇ ಮುಂಡಹಠ ಮಾಡ್ತಾ ಇರಲಿ ಅಥವಾ ಕೋಪದಿಂದ ಇರಲಿ, ಯಾವ ಒಂದು ಮಾತಿನಿಂದ ಆ ಶಿಷ್ಯನಿಗೆ ಆ ಒಂದು ಮನಸ್ಸಿಗೆ ತಾಗತ್ತೆ ಅನ್ನೋದು ಗುರುವಿಗೆ ಗೊತ್ತಿರುತ್ತೆ. ಹಾಗೆಯೇ ಯಾವ ಸಮಯದಲ್ಲಿ ಬುದ್ಧಿ ಮಾತು ಹೇಳಬೇಕು, ಯಾವ ಸಮಯದಲ್ಲಿ ಫ್ರೆಂಡ್ಲಿಯಾಗಿ ಫ್ರೆಂಡ್ಸ್ ಥರ ಇರಬೇಕು, ಯಾವ ಸಮಯದಲ್ಲಿ ಜೋಕ್ ಮಾಡಬೇಕು,

ಕೆಲವು ಸಮಯದಲ್ಲಿ ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡಬೇಕು, ಇದೆಲ್ಲದನ್ನು ಗುರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಹಾಗೆಯೇ ಆ ಒಂದು ಶಿಷ್ಯನಿಗೆ ಯಾವ ಸಮಯದಲ್ಲಿ ಯಾವ ಥರ ದಾರಿ ಮಾಡಿ ಕೊಡಬೇಕು, ಯಾವ ಥರ ದಾರಿ ದೀಪ ಆಗಬೇಕು, ಹೇಗೆ ನಾಲೆಡ್ಜ್ ಗೈನ್ ಮಾಡ್ಕೊಳ್ಳೋಕೆ ಹೇಳ್ಕೊಡ್ಬೇಕು, ಈ ಪ್ರತಿಯೊಂದನ್ನು ಈ ಗುರುವು ಕಲ್ತಿರ್ತಾರೆ. ಅವರಿಗೆ ಅದು ಕರಗತ ಆಗಿರುತ್ತೆ. ಶಿಷ್ಯರ ಬಗ್ಗೆ ಅವ್ರಿಗೇನೋ ಒಂಥರ ಹೆಮ್ಮೆ. ಎಷ್ಟೋ ಸಲ ಹೇಳ್ತಾರೆ, ಗುರುವಿಗೆ ಯಾವಾಗ ತುಂಬ ಖುಷಿಯಾಗತ್ತೆ ಅಂದರೆ ತನ್ನ ಶಿಷ್ಯ ತನ್ನನ್ನು ಮೀರಿಸಿ ಬೆಳೆದಾಗ, ಅದು ಗುರುವಿಗೆ ತುಂಬ ಖುಷಿ ಕೊಡುವಂತಹ ವಿಷಯ ಅಂತೆ. ನೋಡಿ, ಈ ಪ್ರಪಂಚದಲ್ಲಿ ಎಷ್ಟೋ ಸಲ ನಮಗಿಂತ ಯಾರಾದರೂ ಮೇಲ್ ಹೋದರೆ ನಾವು ಜಲಸ್ ಮಾಡ್ಕೊಳ್ತೀವಿ, ಅಥವಾ ಅವ್ರನ್ನ ಹೇಗಾದರೂ ಮಾಡಿ ಕೆಳಗಡೆ ಬೀಳಿಸ್ಬೇಕು ಅಂತ ಅನ್ಕೋತೀವಿ. ಆದರೆ ಆ ಥರ ಯೋಚನೆ ಮಾಡ್ದಿರೋ ಒಂದೇ ಒಂದು ಜೀವ ಅಂದರೆ ಅದು ಗುರು. ಗುರುವಿಗೆ ಶಿಷ್ಯರು ಯಾವತ್ತೂ ಚೆನ್ನಾಗಿ ಬೆಳಿಬೇಕು, ಚೆನ್ನಾಗಿರಬೇಕು, ಒಳ್ಳೆ ಪ್ರಜೆಯಾಗಿ ಪ್ರಪಂಚದಲ್ಲಿ ಜೀವನದಲ್ಲಿ ಸಾಕಬೇಕು ಅಂತ ಹೇಳಿ ಒಂದು ಆಸೆ ಇರುತ್ತೆ. ಹಾಗಾಗಿಯೇ ಅವ್ರು ಯಾವಾಗಲೂ ಬುದ್ಧಿ ಮಾತನ್ನು ಹೇಳ್ತಾ ಇರ್ತಾರೆ. ಹಾಗಾದರೆ ಈ ಗೀತೆ ಕೇಳಿ, ನಿಮಗೆ ಗೊತ್ತಾಗುತ್ತೆ.

ಮುಂಚೆ ಎಲ್ಲ ನೀವು ನಾವು ಎಲ್ಲ ಸಣ್ಣವರಿದ್ದಾಗ ಸ್ಕೂಲಲ್ಲಿ ಮಾಸ್ಟ್ರು ಅಥವಾ ಟೀಚರ್ಸು ತಪ್ಪು ಮಾಡಿದಾಗ ಹೊಡಿತಾ ಇದ್ರು, ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು, ಹೊರಗಡೆ ಬಸ್ಕಿ ಹೊಡೆಸ್ತಾ ಇದ್ರು, ಕಿವಿ ಹಿಡ್ಕೊಂಡು ಒಂಟಿ ಕಾಲಲ್ಲಿ ನಿಲ್ಲಿಸ್ತಾ ಇದ್ರು, ಹೀಗೆಲ್ಲ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಆದರೆ ಮನಸ್ಸಲ್ಲಿ ಯಾವಾಗಲೂ ನಿಷ್ಕಲ್ಮಶವಾದ ಪ್ರೀತಿ ಇರ್ತಾ ಇತ್ತು. ಎಷ್ಟೋ ಸಲ ಮಾತಲ್ಲಿ ಮಕ್ಕಳು ಕೇಳಲಿಲ್ಲ ಅಂದರೆ ಪೆಟ್ಟೆ ಕೊಡಬೇಕಾಗತ್ತೆ ಅಂತ ಹೇಳ್ತಾರಲ್ವಾ, ಹಾಗೆ ಜಾಣನಿಗೆ ಮಾತಿನ ಪೆಟ್ಟು, ದಟ್ಟನಿಗೆ ದೊಡ್ಡನೇ ಪೆಟ್ಟು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಶಿಕ್ಷಣ ಪದ್ಧತಿ ಇತ್ತು. ಮುಂಚೆ ಗುರುವೇ ನಮಃ ಅಂತ ಹೇಳ್ತಾ ಇದ್ರು, ಈಗ ಎಷ್ಟೋ ಸಲ ಎಷ್ಟೋ ಜನ ಗುರುವೇನು ಮಹಾ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಗುರುವಿಗೆ ನಾವು ಕೊಡ್ತಾ ಇರೋ ಸ್ಥಾನ ಗೌರವ ಕಮ್ಮಿ ಆಗ್ತಾ ಇದೆಯಾ ಇತ್ತೀಚಿನ ದಿನಗಳಲ್ಲಿ ಅಂತ ಎಷ್ಟೋ ಸಲ ಎಷ್ಟೋ ಜನನ ನೋಡಿದಾಗ ಅನ್ಸಕ್ಕೆ ಶುರುವಾಗತ್ತೆ. ನಾಗರತ್ನ ಅವರು ರಾಜಾಜಿನಗರದಿಂದ ಹೇಳ್ತಾ ಇದ್ದಾರೆ, ತಂದೆ ತಾಯಿ ನಂತರ ನನ್ನ ಗುರು ಅಂದರೆ ಅಣ್ಣ ಅವರ ಎರಡು ಕನಸು ಚಿತ್ರ. ಅದರಲ್ಲಿ ರಾಜವರು ಎಷ್ಟೇ ನೋವಲ್ಲಿದ್ದರೂ ಕೂಡ ಎಷ್ಟೊಂದು ಭಾವುಕರಾಗಿ ಸ್ಟೂಡೆಂಟ್ಸ್ ಮುಂದೆ ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ ಅಂತ ಅರ್ಥಗರ್ಭಿತವಾಗಿ ಹಾಡ್ತಾರೆ. ನಿಜಕ್ಕೂ ಅದು ನನಗೆ ತುಂಬ ಕಾಡುತ್ತೆ ಅಂತ ಹೇಳ್ತಾರೆ. ಗುರು ಅಂದರೆ ಬರೀ ಒಂದು ಜ್ಞಾನವನ್ನು ಹೇಳ್ಕೊಡೋರು ಮಾತ್ರ ಅಲ್ಲ, ಎಷ್ಟೋ ಸಲ ತನ್ನ ಶಿಷ್ಯರು ಕುಗ್ಗಿದಾಗ, ಲೈಫ್ನಲ್ಲಿ ಕಾನ್ಫಿಡೆನ್ಸ್ ಕಳ್ಕೊಂಡಾಗ, ನನ್ನ ಕೈಲಿ ಆಗಲ್ಲ ಅಂತ ಕೂತಾಗ, ಹೇ ನಿನ್ನ ಕೈಲಿ ಆಗತ್ತೆ ಹೋಗು, ನಾನಿದ್ದೀನಿ ನಿನ್ನ ಹಿಂದ್ಗಡೆ ಬೆನ್ನೆಲುಬಾಗಿ, ನಾನು ನಿನಗೆ ಗೈಡ್ ಮಾಡ್ತೀನಿ, ಬಾ ಒಟ್ಟಿಗೆ ಹೋಗೋಣ ಅಂತ ಆ ಒಂದು ಸಪೋರ್ಟ್ ಸಿಸ್ಟಮ್ ಇದೆ ಅಲ್ಲ, ಅದನ್ನು ಗುರು ಅಂತ ಹೇಳ್ತಾರೆ. ಗುರು ತನ್ನ ಶಿಷ್ಯನ ಯಾವತ್ತೂ ಕೆಳಗಡೆ ಬೀಳೋದಕ್ಕೆ ಬಿಡೋದಿಲ್ಲ. ತನಗೆ ತೊಂದರೆ ಆದರೂ ತೊಂದರೆ ಇಲ್ಲ, ನನ್ನ ಶಿಷ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ಒಂದು ಮನಸ್ಸು ಗುರುವಿಗಿರುತ್ತೆ. ಅಂತಹ ಗುರುವಿನ ಬಗ್ಗೆ ಯೋಚನೆ ಮಾಡ್ತಾ ಈ ಗೀತೆಯನ್ನು ಕೇಳಿ. ಎರಡು ಕನಸು ಚಿತ್ರದಿಂದ ಪಿ ಬಿ ಶ್ರೀನಿವಾಸ್ ಅವರು ಹಾಡಿದ್ದಾರೆ, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇದೆ.

ಎಷ್ಟೋ ಸಲ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ. ಗುರುಗಳು ಎಷ್ಟೇ ಏನೇ ಅಂದರೂ ಕೂಡ ಈ ಹುಚ್ಚು ಕೋಡಿ ಮನಸ್ಸಿರ್ತದಲ್ಲ, ಏ ಇಲ್ಲ ಇಲ್ಲ ಅವರೆಲ್ಲ ಹೇಳಿದ್ದೇನು ಸತ್ಯ ಅಲ್ಲ, ನಾವು ಜಾಣರಿದ್ದೀವಿ ಅಂತ ಒಂದು ಮನಸ್ಸು ಹೇಳ್ತಾ ಇರುತ್ತೆ. ಅದಕ್ಕೆ ಈ ಗುರು ಶಿಷ್ಯರು ಚಿತ್ರದಲ್ಲಿ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಒಂದು ಹಾಡಿದೆ. ಅದರಲ್ಲೂ ಕೂಡ ಶಿಷ್ಯರು ಎಷ್ಟೇ ಪೆದ್ದರಾದರೂ ಎಷ್ಟೇ ದಡ್ಡರಾದರೂ ಗುರು ಮಾತ್ರ ಆ ಶಿಷ್ಯರನ್ನು ಬಿಟ್ಕೊಡೋದಿಲ್ಲ. ತಮ್ಮ ಮನೆಗೆ ಕರ್ಕೊಂಬಂದು ಅವರಿಗೆ ವಿದ್ಯೆ ಬುದ್ಧಿಯನ್ನು ಹೇಳಿಕೊಟ್ಟು ಅವರು ಒಂದು ಜೀವನಕ್ಕೆ ದಾರಿ ಮಾಡಿಕೊಡ್ಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಆ ಗುರುವಿಗಿರುತ್ತೆ. ಆದರೆ ಶಿಷ್ಯರು ಏನು ಯೋಚನೆ ಮಾಡ್ತಾರೆ, ಈ ಥರ ಇದೆ ಹಾಡು,

ಸಣ್ಣ ಮಕ್ಕಳಿಗೆ ಹೊಡೆದೋ ಬಡ್ದೋ ಏನೋ ಒಂದು ಕಲಿಸ್ಬಿಡ್ಬೋದು, ಆದರೆ ಈ ಥರ ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ ಅಂತ ಹೇಳೋವಂಥ ಒಂದು ಹದಿ ವಯಸ್ಸಿದೆ ನೋಡಿ ಈ ಟೀನೇಜ್ ಮಕ್ಕಳಿಗೆ, ಒಂದು ಭವಿಷ್ಯದ ಬುನಾದಿಯನ್ನು ಹಾಕ್ಕೊಡ್ಬೇಕು ಅಂದರೆ ಆ ಗುರು ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಕು, ತುಂಬ ಸ್ಮಾರ್ಟಾಗಿ ಯೋಚನೆ ಮಾಡಬೇಕು. ಅವರ ದಾರಿಯಲ್ಲಿ ಶಿಷ್ಯರನ್ನು ಹೇಗೆ ತರಬೇಕು, ಹೇಗೆ ನಮ್ಮ ದೇಶದ ಬಗ್ಗೆ, ನಮ್ಮ ಒಂದು ಹಿಸ್ಟ್ರಿಯ ಬಗ್ಗೆ ಎಲ್ಲದನ್ನು ಆ ಒಂದು ಮಗುವಿಗೆ ಹೇಳ್ಕೊಡ್ತಾ ಒಂದು ಸಂಸ್ಕಾರವನ್ನಾಗಿ ಸುಸಂಸ್ಕೃತ ಪ್ರಜೆಯನ್ನಾಗಿ ಮಾಡಬೇಕು ಅಂತ ಅಂದರೆ ಆ ಗುರುವಿಗೆ ಆ ಶಕ್ತಿ, ಆ ತಾಕತ್ತು, ಆ ಮನೋಬಲ, ಧೈರ್ಯ ಇರಬೇಕು. ಅಂತಹ ಒಂದು ಚಿತ್ರ ವಿಷ್ಣುಸೇನ. ಈ ವಿಷ್ಣುಸೇನ ಚಿತ್ರದಲ್ಲಿ ವಿಷ್ಣುವರ್ಧನ್ ಅವರು ಮುಖ್ಯ ಪಾತ್ರದಲ್ಲಿ ನಟಿಸಿದ್ದಾರೆ. ಅವರು ತಮ್ಮ ಸ್ಟೂಡೆಂಟ್ಸ್ನೇ ಯಾರ್ಯಾರು ಪಾಲಿಟಿಕ್ಸ್ ಆಗಿರ್ಬೋದು ಅಥವಾ ಎಲ್ಲೆಲ್ಲಿ ಮೋಸ ಆಗುತ್ತೆ, ಹಗರಣಗಳಾಗತ್ತೆ, ಅವರನ್ನೆಲ್ಲ ತಮ್ಮ ಸ್ಟೂಡೆಂಟ್ಸ್ನ ಮುಖಾಂತರ ಹೇಗೆ ಅವ್ರನ್ನ ತಂದು ಅವರಿಗೆ ಒಂದು ಶಿಕ್ಷೆ ಕೊಡೋದಾಗಿರ್ಬೋದು, ಅದನ್ನು ಹೇಗೆ ಮಾಡ್ತಾರೆ, ಸ್ಟೂಡೆಂಟ್ಸ್ನಲ್ಲಿ ನಮ್ಮ ದೇಶದ ಬಗ್ಗೆ ಹೇಗೆ ಅಭಿಮಾನವನ್ನು ಮೂಡಿಸ್ತಾರೆ, ಸ್ಟೂಡೆಂಟ್ಸ್ನ ಹೇಗೆ ಮುಂದಿನ ಯುವ ಪೀಳಿಗೆ ಹೇಗಿರಬೇಕು ಅನ್ನೋದನ್ನು ಅವರು ಕಾಲೇಜ್ ಲೈಫ್ನಲ್ಲಿ ಸ್ಟೂಡೆಂಟ್ಸ್ಗೆ ಹೇಗೆ ಟೀಚ್ ಮಾಡ್ತಾರೆ, ಇದೆಲ್ಲವನ್ನು ಈ ವಿಷ್ಣುಸೇನ ಚಿತ್ರದಲ್ಲಿ ನೀವು ನೋಡ್ಬೋದು. ಸದ್ಯಕ್ಕೆ ಅದೇ ಚಿತ್ರದ ಒಂದು ಗೀತೆ. ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಉಪೇಂದ್ರರವರ ಸಾಹಿತ್ಯ, ದೇವ ಅವರ ಸಂಗೀತ ಸಂಯೋಜನೆ ಈ ಗೀತೆಗಿದೆ. ಸಾಕಷ್ಟು ಜನ ಈ ಗೀತೆಗೆ ರಿಕ್ವೆಸ್ಟ್ ಮಾಡಿದ್ರಿ, ಕೇಳಿ ಎಂಜಾಯ್ ಮಾಡಿ.

ಈ ಟೀನೇಜೆ ಹಾಗೆ ಅದೊಂಥರ ಹುಚ್ಚು ಕೋಡಿ ಮನಸ್ಸು ಅಂತ ಹೇಳ್ತಾರೆ. ಆ ಒಂದು ಏಜ್ನಲ್ಲಿ ಮಕ್ಕಳಿಗೆ ಏನು ಗೊತ್ತಾ, ಏನು ಎಲ್ಲ ನಮಗೆ ಗೊತ್ತು, ಈ ಗುರುಗಳೇನು ಅಪ್ಪ ಅಮ್ಮಂದ್ರೇನು ಅವರೆಲ್ಲ ಹೇಳಿದ್ದೆಲ್ಲ ಏನು ಸರಿರಲ್ಲ, ನಮಗೆ ಎಲ್ಲ ಗೊತ್ತು ಅನ್ನುವಂತಹ ಒಂದು ಏಜ್ ಅದು. ಆದರೆ ನಮ್ಮಲ್ಲಿ ಒಂದು ಮಾತಿದೆ, ಬಿಟ್ಟು ಹಿಡಿಬೇಕು ಅಂತ. ಈ ಒಂದು ಆಡು ಮಾತು ನೀವೆಲ್ಲರೂ ಕೇಳ್ಬೋದು. ಅಂದರೆ ಆ ಒಂದು ಮಕ್ಕಳ ದಾರಿಲೇ ನಾವು ಹೋಗಿ ಅವರನ್ನು ಸರಿದಾರಿಗೆ ತರುವಂಥದ್ದು. ಇದನ್ನು ನೀವು ಯುವರತ್ನ ಚಿತ್ರ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಪುನೀತ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಲೆಕ್ಚರರ್ ಆಗಿ ಸ್ಟೂಡೆಂಟ್ಸ್ ಯಾರೋ ಕ್ಲಾಸ್ ಅಟೆಂಡ್ ಮಾಡ್ತಾರಲ್ಲ, ಬಟ್ ಆದರೆ ಅವರಿಗೆ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಇಂಟ್ರೆಸ್ಟ್ ಇರುತ್ತೋ, ಕ್ರಿಕೆಟ್ ಆದರೆ ಕ್ರಿಕೆಟು, ಕ್ಯಾಂಟೀನ್ ಆದರೆ ಕ್ಯಾಂಟೀನು, ಮೂವಿ ಆದರೆ ಮೂವಿ, ಅಲ್ಲೇ ಹೋಗಿ ಅವರ ದಾರಿಯಲ್ಲೇ ಹೋಗಿ ಅವರಿಗೆ ಮನದಟ್ಟಾಗೋ ಹಾಗೆ ಹೇಳಿ, ಬುದ್ಧಿ ಹೇಳಿ ಅವರನ್ನು ಮತ್ತೆ ಸರಿದಾರಿಗೆ ತರೋದು ಗುರುವಿನ ಒಂದು ಲಕ್ಷಣ, ಗುರುವಿನ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂತಹ ಗುರುಗಳು ನಮ್ಮ ಜೀವನದಲ್ಲಿ ಸಾವಿರಾರು ಜನ ಇದ್ದಾರೆ. ಇವತ್ತು ಅಂತಹ ಗುರುಗಳನ್ನು ನೆನಪು ಮಾಡಿ ಒಂದು ಫೋನ್ ಮಾಡಿ ಮಾತಾಡಿ, ಹೇಗಿದ್ದೀರಾ? ಯಾಕಂದರೆ ನಾವು ಯಾರನ್ನೇ ಮರೆತರೂ ಕೂಡ ನಮ್ಮ ಚೈಲ್ಡ್ಹುಡ್ ಗುರುಗಳನ್ನು ನಾವು ಯಾವತ್ತೂ ಮರ್ತಿರಲ್ಲ. ನಮಗೆ ಚಾಕ್ಲೇಟ್ ಕೊಟ್ಟು, ಕೈ ಮೇಲೆ ಸ್ಟಾರ್ ಹಾಕಿ, ಬುಕ್ಕಲ್ಲಿ ಗುಡ್ ಅಂತ ಬರೆದುಕೊಟ್ಟಿರೋ ಟೀಚರ್ ಯಾವತ್ತೂ ನೆನಪಿರ್ತಾರೆ. ಇನ್ನು ನಮ್ಮ ಕಾಲೇಜ್ ಡೇಸ್ನಲ್ಲಿ, ಟೀನೇಜ್ನಲ್ಲಿ ನಾವು ಯಾವತ್ತೋ ಒಂದು ದಾರಿ ತಪ್ಪಿದಾಗ, ಏನೋ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಿರ್ತಾರಲ್ವಾ, ಅಂತಹ ಗುರುಗಳನ್ನು ಕೂಡ ನಾವು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರ್ತೀವಿ. ಅಂಥವ್ರನ್ನ ಇವತ್ತು ಒಂದು ದಿವಸ ಜಸ್ಟ್ ಫೋನ್ ಮಾಡಿ, ಹತ್ರದಲ್ಲೇ ಇದ್ದರೆ ಹೋಗಿ ಅವರನ್ನು ಮೀಟ್ ಮಾಡಿ, ಅವ್ರ ಜೊತೆ ಒಂದು ಊಟ ಮಾಡಿ, ಅವರ ಆರೋಗ್ಯವನ್ನು ವಿಚಾರಿಸಿ, ನಿಮಗೂ ಖುಷಿಯಾಗತ್ತೆ, ಅವರಿಗೆ ಇನ್ನೂ ಖುಷಿಯಾಗತ್ತೆ ಅಂತ ಹೇಳ್ತಾ ಯುವರತ್ನ ಚಿತ್ರದಿಂದ ಈ ಗೀತೆ ವಿಜಯ್ ಪ್ರಕಾಶ್ ಅವರು

ಶುಭೋದಯ. ಶಿಕ್ಷಕ ದಿನಾಚರಣೆಯ ಶುಭಾಶಯ ಅಂತಿರೋದು ಗಣೇಶ್, ಲಿಖಿತ, ಯತೀಶ್, ಅಜಯ್, ಲೀಲಾ, ಪೂಜಾ, ವಿಸ್ಮಯ, ಪೂರ್ವಿ, ರಾಜಾಜಿನಗರದಿಂದ. ನನಗಂತೂ ಯುವರತ್ನ ಚಿತ್ರ ತುಂಬ ಇಷ್ಟ ಅಂತಿರೋದು ಲತಾ ದಿನೇಶ್ ಅವರು. ಮೇಡಮ್ ನಮಸ್ಕಾರ. ಹಾಡು ನಿರೂಪಣೆ ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ಅಂತಿರೋದು ಕಾಲೇಜ್ ರಂಗ ಭವ್ಯ ಭಾರತದ ಪರಂಪರೆ ಶ್ವೇತಾ ಎಸ್ ರಾವ್ ಸುಳ್ಯ ಅವರು. ವಿ ಮಿಸ್ ಆಲ್ ದ ಫನ್ ಜಾಯ್ ಗೋಲ್ಡನ್ ಡೇಸ್ ಅಂತಿರೋದು ಅನುಷಾ ಅವರು. ಪುಟ್ಟರಾಜು MP MG ದಿಬ್ಬಾ ಹೊಸದುರ್ಗ ತಾಲೂಕಿನಿಂದ ಸಂದೇಶ ಕಳಿಸಿದ್ದಾರೆ. ನನ್ನ ನೆಚ್ಚಿನ ಟೀಚರ್ಸ್ ಮೀನಾಕ್ಷಿ ಮ್ಯಾಮ್ ಅಂತಿರೋದು ರಾಜೇಶ್ ಅವರು ಜಾಲಹಳ್ಳಿಯಿಂದ. ಚಿದಾನಂದ ಅವರು TB ಸರ್ಕಲ್ ಹೊಸದುರ್ಗದಿಂದ. ಯಾರಿಗೇ ಆಗಲಿ ಮುಂದೆ ಗುರುಗಳಿರಬೇಕು, ಹಿಂದೆ ಗುರಿ ಇರಬೇಕು, ಇಂದು ನಮ್ಮ ಗುರುಗಳಿಗೆ ನಮ್ಮ ನಮನಗಳು ಅಂತ ಹೇಳ್ತಿದ್ದಾರೆ. ಮುಧೋಳ ತಾಲೂಕಿನ ಅಕ್ಕಿಮರಡಿ ವಿಠಲ ಕಂಬಾರ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ಬಾಯ್ ಮೇಡಮ್, ಇವತ್ತು ಬೆಳಿಗ್ಗೆಯಿಂದ ಕೇಳಿದ ಮಾತು ಮಾಹಿತಿ ಎಲ್ಲ ಇಷ್ಟ ಆಯಿತು ಅಂತ ನಾಗರತ್ನ ಅವರು ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ನಿಜವಾಗ್ಲೂ ನಮ್ಮ ಮುಂದೆ ಒಂದು ಗುರಿ ಇರಬೇಕು, ಹಿಂದೆ ಗುರು ಇರಬೇಕು, ಆಗ ಯಾರಿಗೇನು ಬೇಕಾದರೂ ಸಾಧಿಸೋದಕ್ಕೆ ಸಾಧ್ಯ. ಹಾಗೆಯೇ ಗುರು ಇಲ್ಲಾಂದರೂ ಕೂಡ ಏಕಲವ್ಯಂತರ ದ್ರೋಣಾಚಾರ್ಯರ ಪ್ರತಿಮೆ ಇಟ್ಕೊಂಡು ಕೂಡ ಗುರು ಅಂತ ಭಾವಿಸಿ ವಿದ್ಯೆಯನ್ನು ಕಲಿಬಹುದು ಅಂತ ಹೇಳ್ತಾ, ನಿಮ್ಮ ಗುರುಗಳು ಯಾವಾಗಲೂ ನಿಮ್ಮ ಜೊತೆ ಇರಲಿ, ಅವರನ್ನು ನೆನಪು ಮಾಡ್ಕೊಳ್ಳಿ, ಅವರು ತೋರಿದ ದಾರಿಯಲ್ಲಿ ಮುನ್ನಡೆಯಿರಿ, ನಿಮ್ಮ ಕನಸುಗಳೆಲ್ಲ ಈಡೇರಲಿ, ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ಬೇರೆಯವ್ರನ್ನ ನಗಿಸ್ತಾ ಇರಿ, 101.3 FM ರೈನ್ಬೋನ ಕೇಳ್ತಾ ಇರಿ ಅಂತ ಹೇಳ್ತಾ ನಾನು ಮನೆಗೆ ಹೋಗೋ ಸಮಯ ಬಂದಾಯಿತು. ಟಾಟಾ, ಬಾಯ್ ಬಾಯ್, ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇಷ್ಟು ಹೊತ್ತು ಮಾಹಿತಿ ಹಾಡು ಮಾತಿಗೆ ನಿಮ್ಮ ಜೊತೆಯಾಗಿದ್ದಿದ್ದು ನಿಮ್ಮ RJ ಸ್ವಾತಿ. ನಮ್ಮೆಲ್ಲ ಗುರುಗಳಿಗೆ ಒಂದು ದೊಡ್ಡ ನಮಸ್ಕಾರ, ನಮನ ಅಂತ ಹೇಳ್ತಾ ಗೌರವಪೂರ್ವಕವಾಗಿ ಈ ಒಂದು ಕೊನೆಯ ಗೀತೆ

ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್ ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸಮಯ ಆಗಿದೆ ಸರಿಯಾಗಿ 11:03:18. ಇವತ್ತು ಶಿಕ್ಷಕರ ದಿನಾಚರಣೆ. ಮೊದಲಿಗೆ ನಾಡಿನ ಸಮಸ್ತ ಗುರು ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಿಮ್ಮ ಇಷ್ಟದ ಗೀತೆಗಳನ್ನು ಆಲಿಸುವ ಆಪ್ಕಿ ಪಸಂದ್ನ ಸಮಯ ಇದು. ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನು ಕೇಳಲು ನೀವು ನಮಗೆ ಸಂದೇಶ ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480909013 9480909013. ಈ ನಂಬರ್ಗೆ ವಾಟ್ಸಪ್ ಮೂಲಕ ನೀವು ಸಂದೇಶ ಕಳಿಸಿ ನಿಮ್ಮ ಇಷ್ಟದ ಬಾಲಿವುಡ್ ಗೀತೆಗಳನ್ನು ಕೇಳ್ಬೋದು ಅಂತ ಹೇಳ್ತಾ ಒಂದು ಸುಮಧುರವಾದ ಗೀತೆ ನಿಮಗೋಸ್ಕರ ರೆಡಿಯಾಗಿದೆ, ಕೇಳಿ.

ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಆಪ್ಕಿ ಪಸನ್ನ ಸಮಯದಲ್ಲಿ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನ ತಲುಪ್ತಾ ಇದೆ. ರಘುನಾರಾಯಣ್ ಬೆಂಗಳೂರಿನಿಂದ ಜವಾನಿ ದಿವಾನಿ ಚಿತ್ರದ ಸಾಮ್ನೆ ಕೌನ್ ಆಯಾ ಅನ್ನೋ ಗೀತೆಗೆ ರಿಕ್ವೆಸ್ಟ್ನ ಕೇಳಿದ್ರೆ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಜುಗ್ನಿ ಏಕ್ ಲಡ್ಕಿ ಆಹುತಿ ಚಿತ್ರದ ಗೀತೆಗೋಸ್ಕರ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಕಟ್ಟಾಮೀಟಾ ಚಿತ್ರದ ಗೀತೆಗೋಸ್ಕರ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ರೆ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಹೇಳ್ತಿದ್ದಾರೆ, ಡಬಲ್ ಡೆತ್ ಆನಿವರ್ಸರಿ ಇನ್ ಇಂಡಿಯನ್ ಸಿನಿಮಾಸ್, ಗ್ರೇಟ್ ಪ್ರೊಡ್ಯೂಸರ್ ಡೈರೆಕ್ಟರ್ ಬಪ್ಪಿ ಸೋನಿ ಅವರು, ಹಾಗೇನೆ ಸಲೀಲ್ ಚೌಧರಿ ಅವರದ ಡೆತ್ ಆನಿವರ್ಸರಿ ಅಂತ ಹೇಳ್ತಿದ್ದಾರೆ. ಹಾಗೆ ಮೂರು ಫಿಲಮ್ ನೇಮ್ ಕೂಡ ಕಳಿಸಿದ್ದಾರೆ, ಯಾವುದಾದ್ರೂ ಒಂದು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸುಭಾನ್ ಕೋರಿ ಹಂಪ ಸಾಗರದಿಂದ ಅನುರೋಗ್ ಚಿತ್ರದ ಓಕ್ಯಾ ಹೇ ಈ ಹಾಡನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಚ್ ಆರ್ ರುದ್ರಸ್ವಾಮಿ ಕಣದಾಳು ಹೊಸ ಬಡಾವಣೆಯಿಂದ ಹೇಳ್ತಾ ಇದ್ದಾರೆ. 1983 ತೆರೆ ಕಂಡ ಮಾಸೂಮ್ ಚಿತ್ರದ ಅನೂಪ್ ಘೋಷಾಲ್ ಅವರ ಧ್ವನಿಯಲ್ಲಿರೋ ತುಜ್ಸೆ ನಾರಾಜ್ ನಹಿ ಜಿಂದಗಿ ಗೀತೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಯಾರಿದು ಚಿತ್ ಚೋರ್ ಚಿತ್ರದ ಗೀತೆಗೋಸ್ಕರ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಸಂದೇಶ ಬಂದಿದೆ. ಹಾಗೆ ಯಾರಿದು ಓ ರಾಮ್ ತೇರಿ ಗಂಗಾ ಮೈಲಿ ಅದ್ದು ಆ ಚಿತ್ರದ ಸುನ್ ಸಾಯಿಬಾ ಸುನ್ ಅನ್ನೋ ಗೀತೆ ಬೇಕು ಅಂತ ಹೇಳ್ತಿದ್ದಾರೆ. ಹಾಗೆ ಓ ಸಾತೀರೆ ಎಂಬ ಮುಖದ್ದರ್ ಕಸಿಕಂದರ್ ಚಿತ್ರದ ಹಾಡನ್ನು ಪ್ರಸಾರ ಮಾಡ್ರಿ ಅಂತ ಹೇಳ್ತಿದ್ದಾರೆ. ಕಲ್ಲೂರು ಮಹಾದೇವ ಪ್ರಕಾಶ್ ಕಲ್ಲೂರು ಗುಬ್ಬಿ ತಾಲೂಕಿನಿಂದ ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ. ನೀವು ಕೇಳಿದ ಗೀತೆಗಳು ಈಗ ಪ್ರಸಾರ ಆಗ್ತಾ ಇದೆ.

ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ರಾಜಾರಾಮ್ ವಸುಧಾ ಮಂಜೇಶ್ವರ್ ಕಾಸರಗೋಡಿನಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಸಂದೇಶ ಬಂದಿದೆ, ಯಾರಿದು, ಚಂದ್ರಶೇಖರ್ ಹನುಮಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆಯೇ ಮಧುಸೂದನ್ ಅವರು ಕೂಡ ಸಂದೇಶವನ್ನು ಕಳಿಸಿ ಒಂದು ಗೀತೆಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ. ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮಗೂ ಒಂದು ಗೀತೆ ಪ್ರಸಾರ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗೆ ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಮಮತಾ ರವಿ ಹರಪನಹಳ್ಳಿ ಜಿಗಣಿಯಿಂದ ಇವರ ಸಂದೇಶ ಕೂಡ ಬಂದು ನಮ್ಮನ್ನು ತಲುಪಿದೆ. ಶ್ರೀ ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಇವರ ಸಂದೇಶ ಕೂಡ ಬಂದು ತಲುಪಿದೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಕೂಡ ಸಂದೇಶವನ್ನು ಕಳಿಸಿದರೆ, ಹನುಮಂತ ಫ್ರಾಮ್ ನೇಕಾರ್ನಗರ್ ಹುಬ್ಬಳ್ಳಿಯಿಂದ ಸಂದೇಶ ಬಂದು ತಲುಪಿದೆ. ದಿಲೀಪ್ ಕಲ್ಯಾಣ್ಕರ್ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಶೋಧ ಹಾಗೂ ಸಮರ್ಥ ಇಚ್ಚಕಲ ಕರಂಜಿ ಮಹಾರಾಷ್ಟ್ರದಿಂದ ಇವರ ಸಂದೇಶ ಬಂದು ನಮ್ಮನ್ನು ತಲುಪಿದೆ. ಹಾಗೆ ಸಂದೇಶ ಕಳಿಸಿದ್ದಾರೆ ಮಾದೇವಪ್ಪ ಕೊಪ್ಪಳ ದುಬೈಯಿಂದ. ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಈಗ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ. ಗೀತೆಯ ನಂತರ 11:30 ಸರಿಯಾಗಿ ಸ್ಟಂಪ್ಡ್ ಕಾರ್ಯಕ್ರಮ ಪ್ರಸಾರವಾಗುವುದು.

0: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
1: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
2: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಹೇಳ್ತಾ ಇದ್ದಾನೆ. ನಾನು ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
1: ಚೆ ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.

0: ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ.
1: ಪ್ರಕಟಣೆ ಕರ್ನಾಟಕ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ದಿಸ್ ಇಸ್ ಶ್ರೀವಿದ್ಯಾ ಲೈವ್ ಫ್ರಾಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ ಎಫ್ಎಂ ರೇನ್ಬೋ 101.3, 12:2:15 ಆನ್ ದ ಸ್ಟುಡಿಯೋ ಕ್ಲಾಕ್. ಅಂಡ್ ಎ ವೆರಿ ಹ್ಯಾಪಿ ಟೀಚರ್ಸ್ ಡೇ ಟು ಆಲ್ ದೋಸ್ ಆಫ್ ಯು ಹೂ ಟ್ಯೂನ್ಡ್ ಇನ್. Teachers play us an important role in our lives. They shape our lives, and I'm sure each one of us will have that one particular teacher who we would be thinking over and over again, and you know, who we will be crediting our success to. But deep down, I'm sure each of us will want at least one of our teachers could have been like this Santa.

0: ಚಕರಕ ಚೀಚಾಚೋ ಚಕಲೋರಂ ಗಂಡೋ ವಂಡೋ ಲಕರಕಟಂ ಅಕ್ಕೋ ಟಕ್ಕೋ ಇಡಿಗಿಡಿ ಗಿಡಿಗೋ ಇಡಿಪಾಯ್ ವಿಡಿಪಾಯ್ ಚಿಕ್ಕಿ ಚಕಚೋ ಗಿಲಿಗಿಲಿ ಮಲ್ ಸುಲು ಸುಲು ಮಲ್ ಮಕನಕ ಹುಕುಬುಕುರಿ ಟುಕುಬುಕುರಿ ಚಕಲಕ ಬಿಕ್ಕೋ ಚಿಕ್ಕೋ ಸಿಲಿ ಸಿಲಿ ಸಿಲಿಗೋ ಬಗಡದುಂ ಜಗಡದುಂ ಚಿಕ್ಕಿ ಚಕಚೋ
1: ಹಾ

ಸಮಯ ಆಗಿದೆ 1:34. ಟ್ಯೂನ್ ಮಾಡಿದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಆತ್ಮೀಯವಾದ ಸ್ವಾಗತ. ನೀವು ಮಾಡುವ ವಿಶೇಷವಾದ ಅಡುಗೆಯ ರೆಸಿಪಿಯನ್ನು ನಮ್ಮ ರೇನ್ಬೋದಲ್ಲಿ ಹಂಚ್ಕೋಬೇಕು.

ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇನ್ನೇನು ಗಣೇಶ ಚತುರ್ಥಿ ಹಬ್ಬ ಬಂದೇ ಬಿಡ್ತು, ಮುಂದಿನ ವಾರ, ಅದಕ್ಕೂ ಮುಂದಿನ ವಾರ ಎಲ್ಲ ಗಣೇಶ ಚೌತಿಯ ಹಬ್ಬದ ಸಂಭ್ರಮದಲ್ಲಿ, ಸಡಗರದಲ್ಲಿ, ಹಾಗೆ ತಯಾರಿಯಲ್ಲಿ ಕೂಡ ನಾವು ತೊಡಗಿರ್ತೀವಿ. ಅದಕ್ಕೊಂದು ಚಿಕ್ಕದಾದ ಮನೆಯಲ್ಲೆಲ್ಲ ತುಂಬಾನೇ ಅಡುಗೆಗಳು, ಚಕ್ಲಿ, ಉಂಡೆ, ಕೋಡ್ಬಳೆ ಎಲ್ಲ ಮಾಡ್ತೀವಿ. ಅದರಲ್ಲಿ ಈಗ ಒಂದು ಹೊಸದಾಗ ಒಂದು ರೆಸಿಪಿ ಹೇಳ್ತೀನಿ. ಹೊಸದಲ್ಲ, ಎಲ್ಲರಿಗೂ ಗೊತ್ತಿರುವಂಥದ್ದೇ, ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ ಅಂತ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ರೆಸಿಪಿ. ಹೇಗಪ್ಪ ಇದನ್ನು ಮಾಡೋದು ಅಂತ ಅಂದರೆ, ಮೊದಲಿಗೆ ಸ್ವಲ್ಪ ಬಟ್ಟಲಿನಲ್ಲಿ ಗೋಧಿ ಹಿಟ್ಟು ಮತ್ತು ಒಂದು 2 ಸ್ಪೂನ್ ಚಿರೋಟಿ ರವೆ, ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಹಾಗೆಯೇ ಸ್ವಲ್ಪ ತುಪ್ಪ, ನೀರನ್ನು ಹಾಕಿ ಚೆನ್ನಾಗಿ ಒಂದು ಚಪಾತಿ ಹಿಟ್ಟಿನ ಹದಕ್ಕೇ ನಾವು ಕಲಸ್ಕೊಂಡು ಸೈಡ್ಗಿಡಬೇಕು, ಒಂದು 1/2 ಗಂಟೆ ಸೈಡ್ಗಿಡಬೇಕು. ಆಮೇಲೆ ಇನ್ನೊಂದು ಪಾತ್ರೆಯಲ್ಲಿ ಇದಕ್ಕೆ ಹೂರ್ಣ ಮಾಡ್ಕೋಬೇಕಲ್ವಾ. ಗೋಡಂಬಿಯನ್ನು ಚಿಕ್ಕದಾಗಿ ಪೀಸ್ ಮಾಡ್ಕೋಬೇಕು, ಕಟ್ ಮಾಡ್ಕೋಬೇಕು. ಹಾಗೆಯೇ ಬಾದಾಮಿಯನ್ನು ಸಣ್ಣದಾಗಿ ಹೆಚ್ಕೋಬೇಕು, ಕಟ್ ಮಾಡ್ಕೋಬೇಕು. ಜೊತೆಗೆ ಏನೇನು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ, ಸ್ವೀಟ ಫ್ಲೇವರ್ ಕೊಡುವಂಥ ಡ್ರೈ ಫ್ರೂಟ್ಸ್ನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು.

ಆಮೇಲೆ ಕೊಬ್ಬರಿನ, ಒಣ ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಗಸಗಸೆ ಎಳ್ಳನ್ನು ಕೂಡ ಫ್ರೈ ಮಾಡಿಕೊಂಡು ಇದಕ್ಕೆ ಹುರುಗಡಲೆ ಮತ್ತು ಸಕ್ಕರೆನ ಪುಡಿ ಮಾಡಿ ಹಾಕಿದ್ರೆ ಒಂದು ನೀಟಾಗಿ ಕಲಸ್ಕೊಂಡ್ರೆ ಒಂದು ಹೂರ್ಣ ರೆಡಿಯಾಗುತ್ತೆ. ಹೂರ್ಣ ರೆಡಿಯಾದಮೇಲೆ ಮೊದಲು ಕಲಸಿರೋ ಚಪಾತಿ ಹಿಟ್ಟಿಗೆ ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡು ಈ ಪೌಡರ್ ಹೂರ್ಣವನ್ನು ತುಂಬಿ ಅದನ್ನು ಚೆನ್ನಾಗಿ ಸೀಲ್ ಮಾಡಿ ಎಣ್ಣೆಲಿ ಕರೆದ್ರೆ ಗರ್ಗರಿಯಾದ ರುಚಿ ರುಚಿಯಾದ ಡ್ರೈ ಫ್ರೂಟ್ಸ್ ಕರ್ಜಿಕಾಯಿ ಸವಿಯಲು ಸಿದ್ಧವಾಗುತ್ತೆ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸಹನ. ಮುಖ್ಯಾಂಶಗಳು: ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ: ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್, ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಗಣ್ಯರು ಶಿಕ್ಷಕರಿಗೆ ಶುಭಾಶಯ ಕೋರಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಇಂದು ಶಿಕ್ಷಕರ ದಿನಾಚರಣೆಯಂದು ದೇಶಾದ್ಯಂತ ಶಿಕ್ಷಕರಿಗೆ ಗೌರವ ಸಲ್ಲಿಸಿದರು. ರಾಷ್ಟ್ರಪತಿ ತಮ್ಮ ಸಂದೇಶದಲ್ಲಿ ಬೋಧನೆಯನ್ನು ಶೈಕ್ಷಣಿಕ ಜ್ಞಾನ ಮೀರಿದ್ದಾಗಿದ್ದು, ವ್ಯಕ್ತಿಗಳು ಮತ್ತು ರಾಷ್ಟ್ರವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಉದಾತ್ತ ಜವಾಬ್ದಾರಿ ಎಂದು ಬಣ್ಣಿಸಿದ್ದಾರೆ. ಕೋಟ್ಯಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಪ್ರೇರಣೆಯನ್ನು ತುಂಬಿದ್ದಕ್ಕಾಗಿ ಅವರು ಶಿಕ್ಷಕರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಪರಂಪರೆಯನ್ನು ಸ್ಮರಿಸಿದ ಅವರು, ವಿದ್ವಾಂಸ, ಲೇಖಕ ಮತ್ತು ರಾಜಕಾರಣಿಯಾಗಿ ಅವರ ಸಾಧನೆಗಳ ಹೊರತಾಗಿಯೂ ಅವರು ಶಿಕ್ಷಕರಾಗುವುದನ್ನು ತಮ್ಮ ಪ್ರಮುಖ ಪಾತ್ರವೆಂದು ಪರಿಗಣಿಸಿದ್ದಾರೆ. ಮಾಜಿ ರಾಷ್ಟ್ರಪತಿ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಶಿಕ್ಷಕರಾಗಿ ಸ್ಮರಿಸಿಕೊಳ್ಳಬೇಕೆಂಬ ಬಯಕೆಯನ್ನು ಸಹ ರಾಷ್ಟ್ರಪತಿ ಸ್ಮರಿಸಿದರು. ಭಾರತದ ಭವಿಷ್ಯವನ್ನು ರೂಪಿಸುವಲ್ಲಿ ನಿಸ್ವಾರ್ಥ ಸೇವೆ ಸಲ್ಲಿಸಿದ ದೇಶಾದ್ಯಂತದ ಶಿಕ್ಷಕರಿಗೆ ಉಪರಾಷ್ಟ್ರಪತಿಗಳು ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಗೌರವ ಸಲ್ಲಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಓಂ ಬಿರ್ಲಾ ಅವರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನ, ಮೌಲ್ಯಗಳು ಮತ್ತು ಮಾರ್ಗದರ್ಶನದ ಮೂಲಕ ಸಮಾಜ ರೂಪಿಸುವ ವಾಸ್ತುಶಿಲ್ಪಿಗಳಲ್ಲಿ ಶಿಕ್ಷಕರು ಸಹ ಸೇರಿದ್ದಾರೆ ಎಂದು ಹೇಳಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜ್ಞಾನದ ಅನ್ವೇಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದ ಮತ್ತು ಭಾರತದ ಶಾಶ್ವತ ಪ್ರಗತಿಗೆ ಕೊಡುಗೆ ನೀಡಿದ ಶಿಕ್ಷಕರಿಗೆ ತಮ್ಮ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಭಾರತ ರತ್ನ ಡಾ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಂತಹ ತತ್ವಜ್ಞಾನಿ, ರಾಜನೀತಿಜ್ಞರ ನಿರಂತರ ಪರಂಪರೆಯು ಜ್ಞಾನ ಸಮೃದ್ಧ ಭಾರತವನ್ನು ನಿರ್ಮಿಸುವತ್ತ ದೇಶವನ್ನು ಪ್ರೇರೇಪಿಸುತ್ತಿದೆ ಎಂದು ಹೇಳಿದರು. ಶಿಕ್ಷಕರು ಪಠ್ಯಪುಸ್ತಕಗಳನ್ನು ಮೀರಿ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರ ವಹಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ನವದೆಹಲಿಯಲ್ಲಿ ರಾಷ್ಟೀಯ ಶಿಕ್ಷಕರ ದಿನಾಚರಣೆ ಪ್ರಶಸ್ತಿ ವಿಜೇತರೊಂದಿಗೆ ಅವರು ಸಂವಾದ ನಡೆಸಿದರು. ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಶಿಕ್ಷಕರೊಂದಿಗಿನ ಸಂವಾದದ ಕ್ಷಣಗಳನ್ನು ಹಂಚಿಕೊಂಡ ಪ್ರಧಾನಿ, ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯೊಳಗಿನ ಮಗು ಜೀವಂತವಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಅದಕ್ಕಾಗಿ ಅವರು ತಮ್ಮೊಳಗೆ ಮಗುವನ್ನು ಕಾಪಾಡಿಕೊಳ್ಳಬೇಕು. ಮಕ್ಕಳಲ್ಲಿ ನಿಜವಾದ ಬದಲಾವಣೆಯನ್ನು ತರಲು ಶಿಕ್ಷಕರು ಪಠ್ಯಕ್ರಮಕ್ಕೆ ಸೀಮಿತಗೊಳ್ಳುವ ಬದಲು ತಮ್ಮ ಜೀವನದ ಭಾಗವಾಗಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ರಾಷ್ಟೀಯ ಶಿಕ್ಷಣ ನೀತಿಯನ್ನು ಉಲ್ಲೇಖಿಸಿದ ಪ್ರಧಾನಿ, ಮಕ್ಕಳನ್ನು ತರಗತಿಯ ಹೊರಗೆ ಕರೆದುಕೊಂಡು ಹೋಗಿ ನೈಜ ಜಗತ್ತಿನ ಕೌಶಲ್ಯ ಮತ್ತು ಕೆಲಸದ ಪ್ರಕಾರಗಳೊಂದಿಗೆ ಸಂಪರ್ಕಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಪ್ರಮುಖ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಉಲ್ಲೇಖಿಸಿದ ಅವರು, ಇತ್ತೀಚೆಗೆ ಮಕ್ಕಳಲ್ಲಿ ಅತಿಯಾದ ಸ್ಕ್ರೀನ್ ಸಮಯದ ಬಗ್ಗೆ ಕಳವಳ ವ್ಯಕ್ತಪಡಿಸಿದರು. ಜೊತೆಗೆ ಸ್ಕ್ರೀನ್ ವ್ಯಸನವನ್ನು ಕಡಿಮೆ ಮಾಡಲು ಪರಿಣಾಮಕಾರಿ ಮಾರ್ಗಗಳಾಗಿ ಕ್ರೀಡೆ, ಹೊರಾಂಗಣ ಚಟುವಟಿಕೆಗಳು ಮತ್ತು ಸೃಜನಶೀಲ ಅನ್ವೇಷಣೆಗಳನ್ನು ಪ್ರೋತ್ಸಾಹಿಸಲು ಸೂಚಿಸಿದರು. ಸ್ತನ ಕ್ಯಾನ್ಸರ್ ಜಾಗೃತಿಯ ಬಗ್ಗೆಯೂ ಮಾತನಾಡಿದ ಅವರು, ಹೆಚ್ಚುತ್ತಿರುವ ಜಾಗೃತಿಯನ್ನು ಪ್ರತಿಬಿಂಬಿಸುವ ಮೂಲಕ ಮಹಿಳೆಯರು ಆರೋಗ್ಯ ತಪಾಸಣೆಗೆ ಸ್ವಯಂ ಪ್ರೇರಣೆಯಿಂದ ಮುಂದೆ ಬರುತ್ತಿದ್ದಾರೆ. ಹೆಚ್ಚುತ್ತಿರುವ ಮಾದಕ ದ್ರವ್ಯ ಸೇವನೆಯ ಬೆದರಿಕೆಯ ವಿರುದ್ದ ಪ್ರಧಾನಿ ಎಚ್ಚರಿಕೆ ನೀಡಿದರು. ಮಕ್ಕಳು ಅರಿವಿಲ್ಲದೆಯೇ ಅಂತಹ ವ್ಯಸನಗಳಿಗೆ ಬಲಿಯಾಗುವುದರ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ತಿಳಿಸಿದ್ದಾರೆ.
1: ಡ್ರಗ್ಸ್ ಕಾ ಮಾಮಲಾ ಬಡೇ ಶಹರೋ ಮೇ ಯೂನಿವರ್ಸಿಟಿ ಮೇ ರಹಾ ಸಾ ನಹೀ ಪತಾ ಹೀ ನಹೀ ಕಿಸಿ ಕೋ ಕ್ಯಾ ಹೈ ಕೋಯಿ ಆಕರ್ ಕೆ ದೇ ದೇತಾ ಹೈ ಕ್ಯಾ ಉಸ್ ಸಂಬಂಧ ಮೇ ಲಗಾತಾರ ಆಜ್ ಕೇ ಜೋ ಆಪ್ ಟೀಚರ್ಸ್ ಹೈ ಕ್ಯಾ ಅವೇರ್ನೆಸ್ ಉಸ್ಕೆ ಕಾರಣ ಕ್ಯಾ ಭಯ ಹೈ ಕ್ಯಾ ಮೈನ್ಯೂಟ್ಲಿ ಅಬ್ಸರ್ವ್ ಕರ್ನೆ ಮೇ ಕೋಯಿ ಕಿಸಿ ಬಚ್ಚೆ ಮೇ ಬದಲಾವ್ ತೋ ನಹೀ ಆ ರಹಾ ಹೈ ಪ್ರಕಾರ ಸೇ ಮೇ ಪೂರೀ ಶಿಕ್ಷಾ ಜಗತ್ ಸೇ ಯೇ ಕಹನಾ ಚಾಹತಾ ಹೂಂ ಕಿ ಹಮೇ ಬಹುತ್ ಪಹಲೆ ಸೇ ಜ್ಯಾದಾ ಕಿತಾಬೋ ಸೇ ಬಾಹರ್ ನಿಕಲ್ ಕರ್ಕೇ ಸಿಲೇಬಸ್ ಸೇ ಬಾಹರ್ ನಿಕಲ್ ಕರ್ಕೇ ಬಚ್ಚೋ ಕಿ ಜಿಂದಗಿ ಮೇ ಘುಸನಾ ಪಡೆಗಾ ಬಚ್ಪನ್ ಮರ್ನೆ ನಹೀ ದೇನಾ ಚಾಹಿಯೇ ಔರ್ ಬಚ್ಪನ್ ಬನಾಯೇ ರಖನೆ ಕಾ ಸಬ್ಸೆ ಬಡಾ ಕಾಮ್ ಟೀಚರ್ ಕರ್ ಸಕ್ತೇ.
0: ಶಿಕ್ಷಕರ ದಿನದಂದು ನಮ್ಮ ಸಮಾಜಕ್ಕೆ ಶಿಕ್ಷಕರ ಬಲವಾದ ಕೊಡುಗೆಯನ್ನು ಶ್ಲಾಘಿಸುವುದಾಗಿ ತಿಳಿಸಿದ ಪ್ರಧಾನಿ, ಇಂದು ಭಾರತರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸುವ ದಿನವಾಗಿದೆ ಎಂದು ಹೇಳಿದ್ದಾರೆ. ಈ ವರ್ಷ 3 ವಿಭಾಗಗಳಿಂದ 82 ಶಿಕ್ಷಕರನ್ನು ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿಗಳಿಗೆ ಆಯ್ಕೆ ಮಾಡಲಾಗಿದೆ. ಇವರಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ 48 ಶಿಕ್ಷಕರು, ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರು, ಹಾಗೂ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದ 13 ಕೌಶಲ್ಯ ತರಬೇತುದಾರರು ಸೇರಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಜ್ಞಾನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಸಬಲಗೊಳಿಸುತ್ತಾರೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಶಿಕ್ಷಕರ ದಿನದ ಸಂದರ್ಭದಲ್ಲಿ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ವಿಡಿಯೋ ಸಂದೇಶವನ್ನು ಹಂಚಿಕೊಂಡಿರುವ

0: ಅವರು ಮಹಾನ್ ವಿದ್ವಾಂಸ, ತತ್ವಜ್ಞಾನಿ ಮತ್ತು ಶಿಕ್ಷಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಸಲ್ಲಿಸಿದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬ ದಾರ್ಶನಿಕ ಶಿಕ್ಷಕರಾಗಿದ್ದರು. ಅವರ ಸಮರ್ಪಣೆ ಮತ್ತು ಬೋಧನೆ ಇಂದಿಗೂ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಹೇಳಿದರು. ಶಿಕ್ಷಕರ ದಿನಾಚರಣೆಯ ಸಂದರ್ಭವು ವಿದ್ಯಾರ್ಥಿಗಳಲ್ಲಿ ಗಮನ, ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ತುಂಬಲು, ಪ್ರತಿದಿನ ಶ್ರಮಿಸುತ್ತಿರುವ ಶಿಕ್ಷಕರನ್ನು ಗೌರವಿಸಲು ಅವಕಾಶವನ್ನು ನೀಡುತ್ತದೆ ಎಂದು ಸಚಿವರು ಹೇಳಿದ್ದಾರೆ. ಈ ವರ್ಷ ಶಾಲಾ ಶಿಕ್ಷಣ, ಉನ್ನತ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿ ಕ್ಷೇತ್ರಗಳ 82 ಅತ್ಯುತ್ತಮ ಶಿಕ್ಷಕರನ್ನು ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ 2026ರೊಂದಿಗೆ ಗೌರವಿಸಲಾಗುತ್ತಿದೆ ಎಂದು ಅವರು ವಿವರಿಸಿದ್ದಾರೆ.
1: इस बार सम्मानित किए जा रहे हैं 82 शिक्षकों में स्कूल शिक्षण से 48, उच्च शिक्षण से 21 और कौशल विकास एवं उद्यमिता मंत्रालय से 13 शिक्षक शामिल है। लेकिन यह सम्मान केवल उन शिक्षकों के तक सीमित नहीं है, यह देश के 1,03,00,000 से अधिक शिक्षकों का प्रतिनिधित्व करता है जो हर दिन लगभग 25 करोड़ विद्यार्थियों तक ಶಿಕ್ಷಣ ಪಹುಂಚಾತಾ.
0: ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಇದೇ 26ರಂದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇದೇ 22ರಿಂದ 28ರವರೆಗೆ ನಡೆಯಲಿರುವ ಸಾಮಾನ್ಯ ಚರ್ಚೆಯ ಮಧ್ಯಾಹ್ನದ ಅಧಿವೇಶನದಲ್ಲಿ ಎಸ್ ಜೈಶಂಕರ್ ಭಾರತದ ವಾದವನ್ನು ಮಂಡಿಸಲಿದ್ದಾರೆ. ಹೊರ್ಮುಸ್ ಜಲಸಂಧಿಯಲ್ಲಿನ ಅಡಚಣೆಗಳಿಗೆ ಸಂಬಂಧಿಸಿದ, ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಸೇರಿದಂತೆ ನಿರಂತರ ಭೌಗೋಳಿಕ ರಾಜಕೀಯ ಸಂಘರ್ಷಗಳು ಹಾಗೂ ಬೆಳೆಯುತ್ತಿರುವ ಆರ್ಥಿಕ ಒತ್ತಡಗಳ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ಅಧಿವೇಶನ ನಡೆಯುತ್ತಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಉನ್ನತ ಮಟ್ಟದ ಅಧಿವೇಶನ ಸಮುದ್ರ ಮಟ್ಟ ಏರಿಕೆಯಿಂದ ಉಂಟಾಗುವ ಅಸ್ತಿತ್ವವಾದದ ಬೆದರಿಕೆಗಳು, ಸಾಂಕ್ರಾಮಿಕ ತಡೆಗಟ್ಟುವಿಕೆ, ಸನ್ನದ್ಧತೆ ಮತ್ತು ಪ್ರತಿಕ್ರಿಯೆ, ಹವಾಮಾನ ಕ್ರಮ ಹಾಗೂ ಪರಮಾಣು ಶಸ್ತ್ರಾಸ್ತ್ರಗಳ ಸಂಪೂರ್ಣ ನಿರ್ಮೂಲನೆ ಸೇರಿದಂತೆ ಹಲವು ಜಾಗತಿಕ ಸಮಸ್ಯೆಗಳ ಕುರಿತ ಚರ್ಚೆಗಳನ್ನು ಒಳಗೊಂಡಿರುತ್ತದೆ. ಮಹಿಳಾ ಕ್ರಿಕೆಟ್ನಲ್ಲಿ ಭಾರತ ತಂಡ ಇಂದು ರಾತ್ರಿ ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟಿ20 ಏಷ್ಯಾ ಕಪ್ನ ಅಂತಿಮ ಗ್ರೂಪ್ ಎ ಪಂದ್ಯದಲ್ಲಿ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ಧ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡವು ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಶಿಕ್ಷಕರ ದಿನಾಚರಣೆ, ರಾಷ್ಟಪತಿ ಉಪರಾಷ್ಟಪತಿ ಸೇರಿದಂತೆ ಗಣ್ಯರ ಶುಭ ಹಾರೈಕೆ. ವಿದ್ಯಾರ್ಥಿಗಳ ಜೀವನ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು, ಪ್ರಧಾನಿ. ಇದೇ 26ರಂದು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯ ವಾರ್ಷಿಕ ಉನ್ನತ ಮಟ್ಟದ ಅಧಿವೇಶನ ಉದ್ದೇಶಿಸಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಷಣ. ಹಾಗೂ ಮಹಿಳಾ ಟಿ20 ಏಷ್ಯಾ ಕಪ್ ಕ್ರಿಕೆಟ್, ದುಬೈನಲ್ಲಿಂದು ಭಾರತ ಪಾಕಿಸ್ತಾನ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಸಮಯ ಆಗಿದೆ 1:20 ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಈಗ ಕೇಳೋಣ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ನೈರಾಶ್ಯ ನಿರತಂಗೆ ದೇವತೆಗಳಿಂದೇನು, ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಪಾರಂಗತಂಗಂತರ

ಭಯ ಯಾವ ಮನುಷ್ಯನಿಗೆ? ಆಸೆ ಅಪೇಕ್ಷೆ ಇರೋನಿಗೆ. ತನ್ನ ಆಸೆಗಳು ನಿರೀಕ್ಷೆಗಳು ನೆರವೇರುತ್ತೋ ಇಲ್ವೋ ಅನ್ನೋಂಥ ಆತಂಕ ನಿರಾಶೆ ಆತನಿಗೆ. ಆದರೆ ಇವೆಲ್ಲವನ್ನ ಮೀರಿದ ಆತ್ಮವಂತನಿಗೆ ಇಲ್ವೇ ಇಲ್ಲ, ಯಾವ ಭಯವೂ ಇಲ್ಲ, ಯಾವ ಕಳವಳವೂ ಇಲ್ಲ. ಆಸೆನೇ ದುಃಖದ ಮೂಲ ಕಾರಣ ಅಂದ ನಮ್ಮ ಗೌತಮ ಬುದ್ಧ. ಇದು ಸರ್ವಕಾಲದ ಸತ್ಯ. ಇನ್ನು ಆಸೆಯ ಬೆನ್ನಟ್ಟಿ ಓಡೋರು ಹಲುಬೋರು ಕಡೆಗೊಂದ್ಸಾರಿ ಹುಚ್ಚರೆ ಆಗ್ಬಿಡ್ತಾರೆ. ಇದು ಸರ್ವಕಾಲದ ವಿಜ್ಞಾನ. ಲೌಕಿಕ ಆಮಿಷಗಳನ್ನು ಗೆದ್ದ ಆತ್ಮ ಸಮಾಧಾನಿ ದೇವರಿಗೂ ಹೆದರಲ್ಲ ಅಂತಾರೆ ಡಿ ವಿ ಜಿ. ಹಾಗೇನೆ ವೈರಾಗ್ಯ ಪಥಿಕಂಗೆ ನಷ್ಟ ಭಯವೇನು? ಹೇಳಿ ಕೇಳಿ ಆತ ವಿರಾಗಿ, ಆಯ್ದುಕೊಂಡ ಹಾದಿನೂ ವೈರಾಗ್ಯ ಪಥವೇ. ಅಂಥವನಿಗೆ ಯಾವ ನಷ್ಟ, ಎಂಥ ಭಯ? ಒಂದು ಅನುದ್ವಿಗ್ನತೆಯಲ್ಲಿ, ಒಂದು ದಿವ್ಯ ಚಿತ್ತ ಸಮಾಧಾನದಲ್ಲಿ ಆತ ಹಾದಿನ ಸಮಸಿ ಬಿಡ್ತಾನೆ. ಇಂಥವನೀಗ ಪಾರಂಗತ ಅಂತಾರೆ ಡಿ ವಿ ಜಿಯವರು. ಇಂಥವನಿಗೆ ಅಂತರಾಳ ದೂರಗಳೇನು, ಸ್ವೈರ ಪಥ ಆತನದು. ಆತನ ದಾರಿ ಸ್ವೇಚ್ಛೆಯಿಂದ ಕೂಡಿದ್ದು, ಅಂದ್ರೆ ತನ್ನ ಇಷ್ಟದಂತೆ ನಡೆಯೋನು ಆತ. ಯಾಕೆಂದ್ರೆ ತನ್ನ ದಾರಿಯನ್ನ ತನ್ನ ಗುರಿಯನ್ನ ನಿರ್ಧರಿಸಿಕೊಂಡು ಬಿಟ್ಟಿದ್ದಾನೆ ಆತ. ಅದು ಅಕಳಂಕವಾದದ್ದು ಮತ್ತು ದೈವಿಕವಾದದ್ದು ಅನ್ನೋ ಅರಿವು ಆತನಿಗೆ ಚೆನ್ನಾಗೇ ಇದೆ. ಹಾಗಾಗಿ ಅದು ಸ್ವೈರವೇ ಆದರೂ, ಸ್ವೇಚ್ಛೆಯೇ ಆದರೂ, ಆತನಿಗೆ ಅದು ಮುಕ್ತಿ ಮಾರ್ಗ. ಭಕ್ತಿ, ನೀತಿ, ಕರ್ಮ ಎಲ್ಲವನ್ನ ಮೀರಿದ ಜ್ಞಾನ ಮಾರ್ಗ. ಇದೇ ತತ್ವಗಳನ್ನ ಸರ್ ಹೆನ್ರಿ ವಾರ್ಟನ್ ಅನ್ನೋ ಮಹಾಶಯ ಒಂದು ಇಂಗ್ಲಿಷ್ ಪದ್ಯದಲ್ಲಿ ಬರೆದಿದ್ದಾನೆ. ಬಿ ಎಂ ಶ್ರೀ ಅದನ್ನ ಅನುವಾದಿಸಿದ್ದಾರೆ. ಅದರ ಕೆಲವು ಸಾಲುಗಳು ಹೀಗಿವೆ: ಏನು ಸುಖಿಯೋ ತಾನು ಹುಟ್ಟಿನಲ್ಲಿ ಕಲಿಕೆಯಲಿ, ಧರ್ಮವಲ್ಲದೆ ಬೇರೆ ಸೂತ್ರವಿರದವನು, ರಾಗಗಳು ತನಗೊಡೆಯ ರಾಗದ ಒಲು ಆಳುವನು, ಮಿಡು ಮಿಡುಕಿ ಲೋಕವನು ಕಟ್ಟಿಕೊಳ್ಳದವನು. ನೋಡಿ, ಹೀಗೆ ಡಿ ವಿ ಜಿ ಹೇಳೋ ಹಾಗೆ ವೈರಾಗ್ಯ ಪಥಿಕನಾದ ಈತನಿಗೆ, ಅಂದ್ರೆ ಈ ಬಗೆಯ ಮುಕ್ತನಿಗೆ, ತೊತ್ತುಗಳ ತೊಡರಿಲ್ಲ, ಏರು ವಾಸೆಗಳಿಲ್ಲ, ಬೀಳುವಳುಕಿಲ್ಲ. ಇಂಥವನು ನಿರ್ಭೀತನಾಗಿ, ಆಶಾರಹಿತನಾಗಿ ತನ್ನ ಸ್ವೈರ ಪಥದಲ್ಲಿ ತಾನು ಮುಂದೆ ಮುಂದೆ ಸಾಗಿಬಿಡ್ತಾನೆ.

ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ತೆ ತಪ್ಪದಿರಲೆಂದು. ಘೋರವನು ಮೋಹವನು ದೇವತೆಗಳಾಗಿಪರು ಭೀರು ಯಾಚಕರಾಸ್ಥೆ ತಪ್ಪದಿರಲೆಂದು. ಆರಿಂದಲೇಂ ಭೀತಿ ಏಂ ಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ. ಆರಿಂದಲೇಂ ಭೀತಿ ಏಂ ಬಂದೊಡೆದಕೊಳ್ಳುವ ಪಾರಮಾರ್ಥಿಕನಿಗೆಲೋ ಮಂಕುತಿಮ್ಮ.

0: ಚಿಕ್ಕ ವಯಸ್ಸಿನಲ್ಲಿ ಒಂದು ಒಳ್ಳೆ ಹಾಡನ್ನ ನಾನು ಕೇಳಿದ್ದೆ. ಈಗಲೂ ಆಕಾಶವಾಣಿ ಅದನ್ನ ಆಗಾಗ ಪ್ರಸಾರ ಮಾಡ್ತಾನೆ ಇರುತ್ತೆ. ಪ್ರತಿ ಬಾರಿ ಅದೇ ಪುಳಕ, ಅದೇ ಸಂತೋಷ. ಆ ಹಾಡು ಹೀಗಿದೆ: ಸಜ್ಜನರೇ ಝೂಟ್ ಮತ್ ಬೋಲೋ, ಖುದಾ ಕೆ ಪಾಸ್ ಜಾನಾ ಹೇ. ಎಂತ ಒಳ್ಳೆ ಮಾತು ಇದು ನೋಡಿ. ದೇವ್ರನ್ನ ಕಂಡ್ರೆ ಭಯ ಇರಬೇಕು. ಯಾವ ರೀತಿ ಭಯ? ಸುಳ್ಳು ಹೇಳಬಾರದು ಅನ್ನುವಂತ ಭಯ. ಸುಳ್ಳು ಅನ್ನೋದು ಸಾಂಕೇತಿಕ ಅಷ್ಟೇ. ಕಳ್ತನ, ಚಾಡಿ, ದ್ರೋಹ, ಹೀಗೆ ಯಾವುದೇ ಕೆಟ್ಟ ಕೆಲಸ ಮಾಡದೆ ಇರೋದೇ ನಿಜವಾದ ದೈವ ಭಕ್ತಿ. ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಪುರಂದರ ದಾಸರು ಕೂಡ ಎಷ್ಟು ಮಾರ್ಮಿಕವಾಗಿ ಹೇಳಿದರೆ. ಇಲ್ಲಿ ಮತ್ತೆ ಈ ನಾಲಿಗೆ ಅನ್ನೋದು ನಿಮಿತ್ತ ಅಷ್ಟೇ. ಈ ನಾಲಿಗೆನ ಕುಣಿಸೋದು ಯಾವುದು? ನಮ್ಮ ಒಳಮನಸ್ಸು. ಅದನ್ನ ಹತೋಟಿಲಿ ಇಟ್ಕೋಬೇಕು ನಾವು. ದೇವತೆಗಳ ಪ್ರೀತ್ಯರ್ಥ ಮಾಡಬೇಕಾಗಿರೋ ನಿಜವಾದ ಕರ್ತವ್ಯ ಅದೇ. ಸಾಮಾನ್ಯವಾಗಿ ದೇವ್ರನ್ನ ಕಂಡ್ರೆ ವಿಪರೀತ ಭಯ ನಮಗೆ. ಗಲ್ಲಗಲ್ಲ ಬಡ್ಕೊಳ್ತೀವಿ, ರಾಶಿ ರಾಶಿ ಹಣ್ಣು ಕಾಯಿ ಒಡಿತೀವಿ. ಇರೋರು ಹುಂಡಿಗೆ ತಗೊಂಡು ಹೋಗಿ ಚಿನ್ನದ ರಾಶಿನೇ ಸುರಿಲೂಬಹುದು. ಬಹುಶಃ ತಪ್ಪು ಮಾಡದಷ್ಟು ದೈವ ಭೀತಿ ಜಾಸ್ತಿ. ಏನು ಬೇಕಾಗಿಲ್ಲ ಅಂತಾರೆ ಡಿವಿಜಿ. ಆರಿಂದಲೇಂ ಭೀತಿ, ಏಂ ಬಂದೊಡಾದ ಕೊಳುವ ಪಾರಮಾರ್ಥಿಕನಿಗೆ. ದೇವರು ಕೊಡಬಹುದಾದಂಥ ವರಗಳಿಗೆ ನಾವು ಲೋಲುಪರಾದ್ರೆ ತಾನೇ ಅವರುಗಳ ದಾಕ್ಷಿಣ್ಯ. ಅಯ್ಯೋ ಹೋಗಪ್ಪ ದೇವ್ರೆ, ನೀನು ಕೊಟ್ಟಷ್ಟ್ರಲ್ಲಿ ಬಾಳ್ತೀನಿ ಅನ್ನುವಂಥ ಸಂತೃಪ್ತನಿಗೆ, ಸಮಾಧಾನಿಗೆ ಯಾವುದೇ ಭೀತಿನೂ ಇಲ್ಲ. ಒಬ್ಬ ಮಹಾನ್ ಶಿವಭಕ್ತ ವೃದ್ಧ, ಅವನು ಲಿಂಗದ ಮೇಲೆ ಕಾಲಿಟ್ಟು ವಿಶ್ರಮಿಸ್ತಾ ಇದ್ನಂತೆ. ಇನ್ನೊಬ್ಬ ಶಿವಭಕ್ತ ಇದನ್ನ ನೋಡಿ ಗಾಬರಿಯಾಗಿ, ಇದೇನ್ ಸ್ವಾಮಿ ದೇವ್ರ ಮೇಲೆ ಕಾಲಿಟ್ಟಿದ್ದೀರಲ್ಲ ಅಂದ್ರೆ ಆ ಹಿರಿಯ ನಗತ, ಹಾಗಾದ್ರೆ ದೇವ್ರು ಇಲ್ದೇ ಇರೋ ಜಾಗ ತೋರಿಸಿ ಪುಣ್ಯ ಕಟ್ಕೊಪ್ಪ ಅಂದಂತೆ. ಇಂಥ ಮನೋಸ್ಥೈರ್ಯ ನಿಜವಾದ ದೈವಭಕ್ತರದು. ಇಂಥವರು ದೇವ್ರಿಗೂ ಹೆದರಲ್ಲ, ಅವನ್ನ ಯಾವುದಕ್ಕೂ ಯಾಚಿಸಲ್ಲ. ತನ್ನ ಆತ್ಮವೇ ದೇವ್ರು, ತನ್ನ ಪರಿಶುದ್ಧ ಬದುಕೇ ದೇವ್ರು ಅನ್ನುವಂತ ನಿರ್ಭೀತಿಲಿ ಮುನ್ನಡೀತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ, ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯಿ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಸಮಯ ಆಗಿದೆ 1:31. ಹೇಳ್ತಾ ಹೇಳ್ತಾ 32 ಆಗೇ ಹೋಯ್ತು. ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್. ಮುಗ್ಧ ಮನದಲ್ಲಿ ಅಕ್ಷರವ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನ ಚೆಲ್ಲಿ ಸುಂದರವಾದ ನಾಡನ್ನು ಕಟ್ಟುವ ಶಿಲ್ಪಿಗಳು ಶಿಕ್ಷಕರು. ಅಂಥ ಅಭೂತಪೂರ್ವ ಗುರುವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಲಂಚ್ ಬಾಕ್ಸ್ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆಯಾಗಿದ್ದೀನಿ ನಾನು ಆರ್ಜೆ ವಿನುತಾ ಶಶಿಧರ್. ಇಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿಕ್ಷಕರ ದಿನಾಚರಣೆ. ಹೌದು, ಭಾರತದ ಇತಿಹಾಸದಲ್ಲಿ ಮತ್ತು ಆಧುನಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರವಾಗಿ ಕೊಡುಗೆ ನೀಡಿದಂತಹ ಪ್ರಮುಖ ಹಾಗೂ ಪ್ರಸಿದ್ಧ ಶಿಕ್ಷಕರ ಒಂದು ಚಿಕ್ಕ ಮಾಹಿತಿಯ ಬಗ್ಗೆ ಹಂಚಿಕೊತಾ ಲಂಚ್ ಬಾಕ್ಸ್ನಲ್ಲಿ ನಾವು ಇಂದು ಸುಮಧುರವಾದ ಗೀತೆಗಳನ್ನು ಕೂಡ ಕೇಳೋಣ. ಶಿಕ್ಷಕರು ಅಂದಾಗ ನೆನಪಾಗೋದೇ ನಮಗೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು. ಇವರು ಹುಟ್ಟಿದ್ದು 1888 ಸೆಪ್ಟೆಂಬರ್ 5. ಇವರು ಸ್ವತಂತ್ರ ಭಾರತದ ಮೊದಲ ಉಪರಾಷ್ಟ್ರಪತಿ ಮತ್ತು 2ನೇ ರಾಷ್ಟ್ರಪತಿ ಕೂಡ ಆಗಿದ್ದರು. ರಾಜಕೀಯ ಪ್ರವೇಶಕ್ಕೂ ಮೊದಲು ಇವರು ಮೈಸೂರು ವಿಶ್ವವಿದ್ಯಾನಿಲಯ, ಕೋಲ್ಕತ್ತಾ ವಿಶ್ವವಿದ್ಯಾನಿಲಯ ಹಾಗೂ ಆಕ್ಸ್ಫರ್ಡ್ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ರು. ಇವರ ಗೌರವಾರ್ಥವಾಗಿ ಪ್ರತಿ ವರ್ಷವೂ ಸೆಪ್ಟೆಂಬರ್ 5 ಭಾರತದಲ್ಲಿ ಶಿಕ್ಷಕರ ದಿನಾಚರಣೆಯನ್ನಾಗಿ ನಾವೆಲ್ಲ ಆಚರಿಸ್ತೀವಿ. ಮತ್ತೊಬ್ಬ ಶಿಕ್ಷಕರ ಬಗ್ಗೆ ಹೇಳೋದಾದರೆ ಇವರು ಸಾವಿತ್ರಿಬಾಯಿ ಫುಲೆ. ಹುಟ್ಟಿದ್ದು 1831 ಜನವರಿ 3. ಸಾವಿತ್ರಿಬಾಯಿ ಫುಲೆ ಅವರನ್ನು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಎಂದು ಕರೀತಾರೆ. ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಸೇರಿ ಪುಣೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಮೊದಲ ಶಾಲೆಯನ್ನು ಪ್ರಾರಂಭಿಸಿದರು. ಇವರು ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸುಧಾರಣೆಯಲ್ಲಿ ಇವರ ಪಾತ್ರ ಪ್ರಮುಖವಾದದ್ದು. ಮೂಡಿ ಬರ್ತಾ ಇದೆ ಶುಭಮಂಗಳ ಚಿತ್ರದ ಗೀತೆ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ.

ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಭಾರತದ ಇತಿಹಾಸದಲ್ಲಿ ಮತ್ತು ಆಧುನಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದಂತಹ ಪ್ರಮುಖ ಪ್ರಸಿದ್ಧ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ನಾವು ಆಚಾರ್ಯ ಚಾಣಕ್ಯ, ಕೌಟಿಲ್ಯ ಅಥವಾ ವಿಷ್ಣುಗುಪ್ತ ಎಂದು ಕರೆಯಲ್ಪಡುತ್ತಿದ್ದ ಇವರು ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ರಾಜನೀತಿಶಾಸ್ತ್ರದ ಆಚಾರ್ಯರಾಗಿದ್ದರು. ಇವರು ಅರ್ಥಶಾಸ್ತ್ರ ಮತ್ತು ಚಾಣಕ್ಯ ನೀತಿ ಗ್ರಂಥಗಳನ್ನು ರಚಿಸಿದ್ದು ಚಂದ್ರಗುಪ್ತ ಮೌರ್ಯನಿಗೆ ಮಾರ್ಗದರ್ಶನ ನೀಡಿ ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣರಾದರು. ಆಧುನಿಕ ಯುಗದ ಶಿಕ್ಷಕರ ಬಗ್ಗೆ ಹೇಳೋದಾದರೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು 1931 ಅಕ್ಟೋಬರ್ 15 ಇವರು ಜನಿಸಿದ್ದು. ಭಾರತದ ಮಿಸೈಲ್ ಮ್ಯಾನ್ ಮತ್ತು 11ನೇ ರಾಷ್ಟ್ರಪತಿಯಾಗಿದ್ದ ಡಾಕ್ಟರ್ ಕಲಾಂ ಅವರಿಗೆ ಬೋಧನೆ ಎಂದರೆ ಅತ್ಯಂತ ಪ್ರೀತಿ. IIT, IIM ಹಾಗೂ ದೇಶದ ಪ್ರಮುಖ ವಿಶ್ವವಿದ್ಯಾನಿಲಯಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿದ್ದರು. ಮುಂದೆ ಮೂಡಿ ಬರ್ತಾ ಇದೆ ಹೂವು ಹಣ್ಣು ಚಿತ್ರದ ಗೀತೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ವಿಜಯಾಲ ಅವರ ಧ್ವನಿಯಲ್ಲಿ ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನ ಕೇಳಿದ್ವಿ. ತನುಷ್ ರಾಜ್ ಅವರ ಧ್ವನಿಯಲ್ಲಿ ನಾಗೇಶ್ ಉಜ್ಜಯಿನಿ ಅವರ ಸಾಹಿತ್ಯಕ್ಕೆ ಎಟಿ ರವೀಶ್ ಅವರ ಸಂಗೀತ ಸಂಯೋಜನೆ ಇತ್ತು. ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಇಂದು ನಾವು ಭಾರತದ ಇತಿಹಾಸದಲ್ಲಿ ಮತ್ತು ಆಧುನಿಕ ಯುಗದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದಂತಹ ಪ್ರಮುಖ ಹಾಗೂ ಪ್ರಸಿದ್ಧ ಶಿಕ್ಷಕರ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಗುರುದೇವ ಅಂತಲೇ ಖ್ಯಾತಿಯನ್ನ ಪಡೆದಿದ್ದಂತಹ ರವೀಂದ್ರನಾಥ್ ಟಾಗೋರ್ ಅವರು ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಅವರು ಹುಟ್ಟಿದ್ದು May 7, 1861. ಇವರು ಪ್ರಸಿದ್ಧ ಕವಿ, ತತ್ವಜ್ಞಾನಿ ಮತ್ತು ನೊಬೆಲ್ ಪ್ರಶಸ್ತಿ ವಿಜೇತರಾದ ಇವರು ಪ್ರಕೃತಿಯ ಮಡಿಲಲ್ಲಿ ಕಲಿಯುವ ಶಾಂತಿ ನಿಕೇತನ ಅನ್ನೋ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿದ್ರು. ಶಿಕ್ಷಣವು ಕೇವಲ ಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗಿರದೆ ವ್ಯಕ್ತಿತ್ವ ವಿಕಸನಕ್ಕೆ ಕಾರಣವಾಗಬೇಕು ಎಂಬುದು ಇವರ ಆಶಯವಾಗಿತ್ತು. ಹಾಗೆಯೇ ಸ್ವಾಮಿ ವಿವೇಕಾನಂದರು ಕೂಡ 1863 ಜನವರಿ 12 ಹುಟ್ಟಿದ ಇವರು ಯುವ ಜನತೆಗೆ ಆಧ್ಯಾತ್ಮಿಕ ಮತ್ತು ಪ್ರಾಯೋಗಿಕ ಶಿಕ್ಷಣವನ್ನು ನೀಡಿ ದಾರಿ ತೋರಿದ ಮಹಾನ್ ಮಾರ್ಗದರ್ಶಿ. ಮಾನವನಲ್ಲೇ ಈಗಾಗಲೇ ಇರುವ ಪರಿಪೂರ್ಣತೆಯನ್ನ ಹೊರತರುವುದೇ ಶಿಕ್ಷಣ ಅಂತ ಅವರು ಬೋಧಿಸಿದರು. ಸಮಯ ಆಗಿದೆ 1:54:27. ಲಂಚ್ ಬಾಕ್ಸ್ನ ಕೊನೆಯ ಹಂತದಲ್ಲಿ ಈಗ ನಾವಿದ್ದೀವಿ. ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಓ ನನ್ನ ಅಕ್ಷರ ಅನ್ನೋ ಗೀತೆ, ಅಂಕಿತಾ ಕುಂಡು ಅವರ ಧ್ವನಿಯಲ್ಲಿ. ಈ ಒಂದು ಗೀತೆಯೊಂದಿಗೆ ಲಂಚ್ ಬಾಕ್ಸ್ ಕಾರ್ಯಕ್ರಮ ಮುಗಿಸುವಂಥ ಸಮಯವಾಗಿದೆ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಮಾಹಿತಿ ಹಾಗೂ ಹಾಡುಗಳು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೋತಾ ಶಶಿಧರ್.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸಹನ. ಮುಖ್ಯಾಂಶಗಳು. ಸರ್ಕಾರದ ಪ್ರಜಾಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧು ಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ರಾಜ್ಯ ಸರ್ಕಾರ ನೂತನವಾಗಿ ಆರಂಭಿಸಿರುವ ಪ್ರಜಾಸೇವಾ ಅಭಿಯಾನಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಜಯನಗರದ ಕೂಡ್ಲಿಗಿಯಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಸಾರ್ವಜನಿಕರ ಸಮಸ್ಯೆಗಳು ಮತ್ತು ಅಹವಾಲುಗಳನ್ನು ಆಲಿಸಿ ಶೀಘ್ರ ಪರಿಹಾರ ಒದಗಿಸುವ ಉದ್ದೇಶದಿಂದ ಸರ್ಕಾರ ಪ್ರಜಾಸೇವಾ ಇಲಾಖೆಯನ್ನು ಆರಂಭಿಸಿದೆ ಎಂದು ತಿಳಿಸಿದರು. ಒಂದೇ ಸೂರಿನಡಿ ಪರಿಹಾರ ಕಲ್ಪಿಸುವ ಜೊತೆಗೆ ಅರ್ಜಿಗಳ ಪಾರದರ್ಶಕ ವಿಲೇವಾರಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪಿಂಚಣಿ, ಪಹಣಿ, ವಸತಿ, ಹೊಸ ಪಡಿತರ ಚೀಟಿ, ಸಾರಿಗೆ, ರಸ್ತೆ ಅಭಿವೃದ್ಧಿ, ಕುಡಿಯುವ ನೀರು, ದೇವಸ್ಥಾನದ ಜೀರ್ಣೋದ್ಧಾರ, ಸರ್ಕಾರಿ ಶಾಲೆ ಹಾಗೂ ಅಂಗನವಾಡಿ ಕೇಂದ್ರಗಳ ಅಭಿವೃದ್ಧಿ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಕುರಿತು ಅಹವಾಲು ಸಲ್ಲಿಸಲು ಪ್ರಜಾಸೇವಾ ಅಭಿಯಾನದಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಚಿವ ಕೆಎಸ್ ಬಸವಂತಪ್ಪ, ವಿಧಾನಸಭೆಯ ಉಪ ಸಭಾಧ್ಯಕ್ಷ ಮಂಕಾಳು ವೈದ್ಯ, ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಗ್ರಾಮೀಣ ಭಾಗದ ಪ್ರತಿಯೊಂದು ಮನೆಗೂ ಸರ್ಕಾರದ ಯೋಜನೆಗಳ ಮಾಹಿತಿ ತಲುಪುವುದು ಅತ್ಯಗತ್ಯವಾಗಿದ್ದು ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಸಕ್ರಿಯವಾಗಿ ಶ್ರಮಿಸಬೇಕು ಎಂದು ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಪ್ರಜಾಸೇವಾ ಆಂದೋಲನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸರ್ಕಾರ ಜಾರಿಗೆ ತರುವ ಗ್ರಾಮೀಣಾಭಿವೃದ್ಧಿ ಯೋಜನೆಗಳು ಕೇವಲ ಕಾಗದಕ್ಕಷ್ಟೇ ಸೀಮಿತವಾಗದೆ ಕಟ್ಟಕಡೆಯ ವ್ಯಕ್ತಿಗೂ ತಲುಪಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರ ಪ್ರತಿಯೊಬ್ಬ ಪ್ರಜೆಯನ್ನು ತಲುಪಬೇಕು ಎಂಬ ಆಶಯದಿಂದ ಪ್ರಜಾಸೇವಾ ಆಂದೋಲನ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು

0: ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ತಿಳಿಸಿದ್ದಾರೆ. ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ ಧ್ಯೇಯದೊಂದಿಗೆ ಸರ್ಕಾರದಿಂದ ಆರಂಭಿಸಲಾಗಿರುವ ಪ್ರಜಾಸೇವೆ ಆಂದೋಲನಾ ಸಭೆಗಳಿಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿಯೂ ಇಂದು ಚಾಲನೆ ದೊರೆತಿದೆ. ನೇಪಾಳದಲ್ಲಿ ನಾಪತ್ತೆಯಾಗಿರುವ ರಾಜ್ಯದ ವ್ಯಕ್ತಿಗಳ ಗುರುತು ಪತ್ತೆ ಹಾಗೂ ಅಗತ್ಯವಿದ್ದಲ್ಲಿ ಅವರ ಮೃತದೇಹಗಳನ್ನು ಸ್ವದೇಶಕ್ಕೆ ತರಲು ಅನುಕೂಲವಾಗುವಂತೆ ಡಿಎನ್ಎ ಪರೀಕ್ಷೆ ನಡೆಸಲು ಬೆಂಗಳೂರಿನ ಬೌರಿಂಗ್ ಮತ್ತು ಲೇಡಿ ಕರ್ಜನ್ ಆಸ್ಪತ್ರೆಯನ್ನು ನೋಡಲ್ ಕೇಂದ್ರವಾಗಿ ನೇಮಕ ಮಾಡಲಾಗಿದೆ ಎಂದು ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ನಾಪತ್ತೆಯಾಗಿರುವ ವ್ಯಕ್ತಿಗಳ ಗುರುತು ಪತ್ತೆ ಹಚ್ಚಲು ಮೊದಲ ಸಂಬಂಧಿಕರಾದ ತಂದೆ, ತಾಯಿ, ಮಗ ಅಥವಾ ಮಗಳು ಡಿಎನ್ಎ ಮಾದರಿ ನೀಡಬಹುದು ಎಂದು ತಿಳಿಸಿದ್ದಾರೆ. ಸಂಬಂಧಿಕರು ಸಂಬಂಧ ದೃಢಪಡಿಸಲು ಸಂಬಂಧಿತ ದಾಖಲೆಗಳನ್ನು ಕಡ್ಡಾಯವಾಗಿ ತರುವಂತೆ ಸೂಚಿಸಿದ್ದಾರೆ. ಕೆಪಿಎಸ್ಸಿ ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ನಡೆದಿರುವ ಹಗರಣದ ಕುರಿತಂತೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸುತ್ತಿದ್ದಾರೆ. ತನಿಖಾ ವರದಿ ಬಂದ ಬಳಿಕ ತಪ್ಪಿತಸ್ಥರ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಿಗಳು ಸೇರಿದಂತೆ ಹಲವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಮದ್ದೂರು ತಾಲೂಕಿನ ಪಶು ಇಲಾಖೆಯಲ್ಲಿ ನಡೆದಿರುವ ಹಗರಣಗಳ ಸಂಬಂಧ ಸುಧಾರಣೆ ತರಲು ಈಗಾಗಲೇ ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಪಶುಸಂಗೋಪನಾ ಇಲಾಖೆಯಲ್ಲಿ ಸಿಬ್ಬಂದಿ ಕೊರತೆ ಇದ್ದು ಶೀಘ್ರವೇ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಂದು ಶಿಕ್ಷಕರ ದಿನಾಚರಣೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಆಕಾಶವಾಣಿ ಸುದ್ದಿ ವಿಭಾಗದೊಂದಿಗೆ ಮಾತನಾಡಿದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಮಧು ಬಂಗಾರಪ್ಪ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಶಿಕ್ಷಕರ ದಿನಾಚರಣೆಗೆ ಶುಭ ಕೋರಿದ್ದಾರೆ. ಶಿಕ್ಷಕರ ನೆರವಿಗೆ ಸರ್ಕಾರ ಬದ್ಧವಿದೆ ಎಂದು ತಿಳಿಸಿದ್ದಾರೆ.
4: ಶಿಕ್ಷಕರು ಅಂತ ಹೇಳಿದ್ರೆ ಬರೀ ಅವರು ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ, ಒಂದು ದೇಶವನ್ನ ಕಟ್ತಕ್ಕಂಥದ್ರಲ್ಲಿ ಅವರು ಹೆಚ್ಚು ಸಹಕಾರ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ತಂದೆ ತಾಯಿಯವರು ಜೀವದಾನ ಮಾಡ್ತಾರೆ, ಅದನ್ನ ಭವಿಷ್ಯದಲ್ಲಿ ನಡೀತಕ್ಕಂಥ ದಾನ ಅದು ಶಿಕ್ಷಕರಿಂದ ಮಾತ್ರ ಸಾಧ್ಯ. ಯಾವತ್ತು ಕೂಡ ವಿಶೇಷವಾಗಿ ಶಿಕ್ಷಕರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಜೊತೆಗೆ ಸರ್ಕಾರ ಯಾವತ್ತು ಕೂಡ ಇರ್ತದೆ, ಸ್ಪಂದನೆ ಮಾಡ್ತದೆ, ಯಾವತ್ತು ಕೂಡ ಅವರ ಸಹಕಾರ ಸರ್ಕಾರಗಳ ಜೊತೆಗೆ ಇರಲಿ ಅಂತಕ್ಕಂಥದ್ದನ್ನ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಉದ್ದ ಅಗಲದಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
0: ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಇಂದು ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಗಳಿಗೆ ದಿಢೀರ್ ಭೇಟಿ ನೀಡಿ ಶಿಕ್ಷಕರಿಗೆ ಶುಭ ಕೋರಿದ್ದಾರೆ. ತಣಿಸಂದ್ರದಲ್ಲಿರುವ ಸರ್ಕಾರಿ ಪ್ರೌಢಶಾಲೆಗೆ ಭೇಟಿ ನೀಡಿದ ಅವರು ಶಿಕ್ಷಕರೊಂದಿಗೆ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಿದರು. ತಂದೆ ತಾಯಿ ಜನ್ಮ ನೀಡಿದರೆ ದಾರಿ ತೋರಿಸುವವರು ಶಿಕ್ಷಕರು ಎಂದು ಹೇಳಿದರು. ರಾಜ್ಯದಲ್ಲಿ ಸುಮಾರು 46,000 ಶಾಲೆಗಳಿದ್ದು ಸರ್ಕಾರಿ ಶಾಲೆಗಳನ್ನು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತಿದೆ ಎಂದು ತಿಳಿಸಿದರು. ಬಿಜೆಪಿಯ ಬಳ್ಳಾರಿ ಚಲೋ ಪಾದಯಾತ್ರೆ 5ನೇ ದಿನಕ್ಕೆ ಕಾಲಿಟ್ಟಿದೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಕಾರಟಗಿ ಪಟ್ಟಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನಿವೃತ್ತ ಶಿಕ್ಷಕರಿಗೆ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿಕ್ಷಕರೆಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸುವ ಗುರುಗಳು ಎಂದು ತಿಳಿಸಿದರು. ಒಬ್ಬ ಒಳ್ಳೆಯ ಶಿಕ್ಷಕ ಒಂದು ಪೀಳಿಗೆಯನ್ನೇ ಬದಲಾಯಿಸಬಲ್ಲ ಎಂದು ಅಭಿಪ್ರಾಯಪಟ್ಟರು. ರಾಜ್ಯದ ಇತರೆಡೆಯೂ ಶಿಕ್ಷಕ ದಿನಾಚರಣೆ ಆಚರಿಸಲಾಯಿತು. ಶಿಕ್ಷಕರ ಪ್ರಾಮಾಣಿಕ ಸೇವೆ ಮತ್ತು ಪರಿಶ್ರಮದ ಫಲವಾಗಿ ಉತ್ತರ ಕನ್ನಡ ಜಿಲ್ಲೆ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ 3ನೇ ಸ್ಥಾನ ಗಳಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ. ಗುಣಮಟ್ಟದ ಶಿಕ್ಷಣ ನೀಡಿ ವಿದ್ಯಾರ್ಥಿಗಳಿಗೆ ಉಜ್ವಲ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ಮಹತ್ವ

ಮಹತ್ವದ್ದಾಗಿದೆ. ಶಿಕ್ಷಕರ ಸಮಸ್ಯೆಗಳನ್ನು ಬಗೆಹರಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಕೇಂದ್ರ ಸರ್ಕಾರ ಕೃಷಿ ಸಾಲ ಮನ್ನಾ ಮಾಡಬೇಕು ಎಂಬ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಬಿಜೆಪಿ ಟೀಕಿಸಿದೆ. ರೈತರು ಸಾಲ ಮನ್ನಾ ಕೋರಿದಾಗ ಕೇಂದ್ರದತ್ತ ಬೆರಳು ತೋರಿಸುವುದು ಎಷ್ಟು ಸರಿ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ರಾಜ್ಯ ಸರ್ಕಾರ ಕೂಡಲೇ ರೈತರ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿದ್ದಾರೆ. ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿದಂತೆ 5,000 ಕೋಟಿ ರೂಪಾಯಿಗಳ ನೈಸರ್ಗಿಕ ವಿಕೋಪ ನಿಧಿಯಡಿಯಲ್ಲಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಭಗವದ್ಗೀತೆಯ ಸಂದೇಶಗಳನ್ನು ಆಧರಿಸಿ ಪರಿಣಾಮಕಾರಿ ನಾಯಕತ್ವದ ಕುರಿತು ಹಲವು ಮಹತ್ವದ ವಿಚಾರಗಳನ್ನು ದಿ ಇನ್ನರ್ ಚಾರಿಟೋರಿಯರ್ ಕೃತಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಎಂದು ರಾಮಕೃಷ್ಣ ಆಶ್ರಮದ ಸ್ವಾಮಿ ಮಹಾಮೇಧಾನಂದಜಿ ಅಭಿಪ್ರಾಯಪಟ್ಟಿದ್ದಾರೆ. ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಬೆಂಗಳೂರಿನ ಜಯನಗರದ ಎನ್ಎಂಕೆಆರ್ವಿ ಆವರಣದ ಮಂಗಳ ಮಂಟಪದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೀತಿ ಆಯೋಗದ ಪೂರ್ಣಕಾಲಿಕ ಸದಸ್ಯ ಡಾ ಆರ್ ಬಾಲಸುಬ್ರಹ್ಮಣ್ಯಂ ರಚಿಸಿರುವ ದಿ ಇನ್ನರ್ ಚಾರಿಯೋಟಿರ್ ಕೃತಿಯನ್ನ ಬಿಡುಗಡೆಗೊಳಿಸಿ ಅವರು ಮಾತನಾಡಿದರು. ಭಗವದ್ಗೀತೆಯಲ್ಲಿರುವ ಜೀವನ ಮೌಲ್ಯಗಳು ಹಾಗೂ ನಾಯಕತ್ವದ ತತ್ವಗಳನ್ನು ಇಂದಿನ ಯುವಜನತೆ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ಕಾರ್ಯಕ್ರಮದಲ್ಲಿ ವೇದ ವಿದ್ವಾಂಸ ದುಷ್ಯಂತ್ ಶ್ರೀಧರ್ ಅವರೊಂದಿಗೆ ಸಂವಾದ ನಡೆಯಿತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆಯ 8 ಪರೀಕ್ಷಾ ಕೇಂದ್ರಗಳಲ್ಲಿ ನಾಳೆ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಪರೀಕ್ಷೆಗಳು ನಡೆಯಲಿದ್ದು, ಪರೀಕ್ಷಾ ಕೇಂದ್ರದ ಸುತ್ತಮುತ್ತ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿದೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಯುವ ಮತದಾರರ ನೋಂದಣಿಗೆ ಇದೇ 19 ಹಾಗೂ 20ರಂದು ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಎಲ್ಲಾ ಮತಗಟ್ಟೆಗಳಲ್ಲಿ ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮ್ಮನವರ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ಕಾರದ ಪ್ರಜಾ ಸೇವಾ ಅಭಿಯಾನಕ್ಕೆ ಕೂಡ್ಲಿಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ. ನೇಪಾಳ ದುರಂತ ಪ್ರಕರಣ, ಮೃತಪಟ್ಟವರ ಗುರುತು ಪತ್ತೆಗೆ ಬೆಂಗಳೂರಿನಲ್ಲಿ ನೋಡಲ್ ಕೇಂದ್ರ ಸ್ಥಾಪಿಸಿದ ಸರ್ಕಾರ. ಪಶುವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ, ಪಶುಸಂಗೋಪನಾ ಸಚಿವ ಸಿ ಪುಟ್ಟರಂಗಶೆಟ್ಟಿ ಸ್ಪಷ್ಟನೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಬೆಂಗಳೂರಿನಲ್ಲಿ ಶಿಕ್ಷಕರೊಂದಿಗೆ ಸಂವಾದ ನಡೆಸಿದ ಸಚಿವ ಮಧುಬಂಗಾರಪ್ಪ. ಹಾಗೂ ರಾಜ್ಯದಲ್ಲಿ ಬರ ಹಿನ್ನೆಲೆ ರೈತರ ಸಾಲ ಮನ್ನಾ ಮಾಡುವಂತೆ ಬಿಜೆಪಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿದೆ 2:41. ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಎವರ್ಗ್ರೀನ್ ಹಿಟ್ ಸಾಂಗ್ಗಳನ್ನು ಕೇಳುವಂತಹ ಸಮಯ ಇದು. ಮೂಡಿ ಬರ್ತಾ ಇದೆ ಆದಿ ಚಿತ್ರದಿಂದ ನೀನೇ ನನ್ನ ಡ್ರೀಮಲಿ ಅಂತ ಒಂದು ಗೀತೆ. ವಿಜಯ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿದೆ. ಹಾಗೆ ಜೊತೆಯಾಗಿ ಮೂಡಿ ಬರ್ತಾ ಇದೆ ಅಹಂ ಪ್ರೇಮಾಸ್ಮಿ ಚಿತ್ರದ ಗೀತೆ ಸೋನು ನಿಗಮ್ ಅವರ ಧ್ವನಿಯಲ್ಲಿ.

ಸುಮಧುರವಾದ ಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಮುಂದೆ ಮೂಡಿ ಬರ್ತಾ ಇದೆ ನಮ್ಮ ಬಸವ ಚಿತ್ರದಿಂದ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಗುರುಕಿರಣ್ ಅವರ ಸಂಗೀತ ಸಂಯೋಜನೆ ಇರುವ ಗೀತೆ, ಹಾಗೆಯೇ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನೆನಪಿರಲಿ ಚಿತ್ರದ ಗೀತೆ, ಹಂಸಲೇಖ ಅವರ ಸಂಗೀತದ ಗೀತೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕಳುಹಿಸಿದ 10 ಜನರ ಹೆಸರನ್ನು ನಾವು ಅನೌನ್ಸ್ ಮಾಡ್ತೀವಿ. ಅದಕ್ಕೇ ನೀವು ಬೇಗ ಬೇಗ ಉತ್ತರ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ 9480901013948090101013. ತಡ ಮಾಡದೆ ಹೊಂಬಿಸಿಲಿನ ನಮ್ಮ ಮೊದಲನೆಯ ಪ್ರಶ್ನೆಯ ಕಡೆಗೆ ಸಾಗೋಣ. ನಮ್ಮ ಮೊದಲ ಪ್ರಶ್ನೆ ಹೀಗಿದೆ, ಹೊಂಬಿಸಿಲಿನಲ್ಲಿ ನಮ್ಮ ಮೊದಲ ಪ್ರಶ್ನೆ ಹೀಗಿದೆ. 1993 ಬಿಡುಗಡೆಯಾದಂತಹ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಕ್ರೀಡಾ ತರಬೇತುದಾರನಾಗಿ ಕೋಚ್ ಆಗಿ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು? 1993 ಬಿಡುಗಡೆಯಾದ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಕ್ರೀಡಾ ತರಬೇತುದಾರ ಅಥವಾ ಕೋಚ್ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು ಅಂತ ನೀವು ಉತ್ತರ ಕಳಿಸ್ಬೇಕಾಗುತ್ತೆ. ಉತ್ತರ ಕಳಿಸೋಕೆ ನಿಮಗಿರುವ ಕಾಲಾವಕಾಶ ಈ ಒಂದು ಗೀತೆಯ ಸಮಯ. ಚಲುವಿನ ಚಿತ್ತಾರ ಚಿತ್ರದ ಗೀತೆ ಪ್ರಸಾರ ಆಗ್ತಾ ಇದೆ. ಕುನಾಲ್ ಗಾಂಜಾವಾಲ, ಶ್ರೇಯಾ ಘೋಷಾಲ್ ಹಾಗೂ ಸ್ಟೀಫನ್ ಅವರ ಧ್ವನಿಯಲ್ಲಿ, ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿ ಅವರ ಸಂಗೀತವಿದೆ.

ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲಿನಲ್ಲಿ ನಾವು ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, 1993ರಲ್ಲಿ ಬಿಡುಗಡೆಯಾದ ಚಿನ್ನಾರಿ ಮುತ್ತ ಸಿನಿಮಾದಲ್ಲಿ ಕ್ರೀಡಾ ತರಬೇತುದಾರ ಅಥವಾ ಕೋಚ್ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ನೇತ್ರ, ಕೆಂಗೇರಿಯಿಂದ ಬಿಂದು ಪ್ರಕಾಶ್, ದಿಲೀಪ್ ಕಲ್ಯಾಣ್ಕರ್ ಹೊನ್ನೂರಲ್ಲಿ ಹನುಮಂತಪುರದಿಂದ, ಬಾಬಾ ಕಲ್ಯಾಣ್ ಸುಮಿತ್ರ ಸಂಡೂರ್, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಪಲ್ಲವಿಗೌಡ ಮೈಸೂರು, ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂ, ಹಾಗೆ ರಾಜ್ಕುಮಾರ್ ಕಾತರಕಿ ಜಾಫರ್ ಹಂಪಿಯಿಂದ, ಹಾಗೆ ಪ್ರಮೋದ್ ಟೇಲರ್ ಶರಾವತಿ ನಗರ ಶಿವಮೊಗ್ಗದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಬಹಳಷ್ಟು ಜನರು ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಎಲ್ಲರೂ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ಹೇಳೋದಾದರೆ, ಅವಿನಾಶ್ ಅವರು ಕೋಚ್ ಅವರ ಪಾತ್ರದಲ್ಲಿ ನಿರ್ವಹಿಸಿದರು. ಪಾತ್ರದ ಹೆಸರು ಸಾವಂತ್ ಅಂತ. ಚಿತ್ರದಲ್ಲಿ ಇವರು ಕ್ರೀಡಾ ತರಬೇತುದಾರನಾಗಿ ಪ್ರಮುಖ ಪೋಷಕ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ನಾಗಾಭರಣ ಅವರು ಈ ಚಿತ್ರದ ನಿರ್ದೇಶಕರಾಗಿದ್ದರು, ಹಾಗೆ ನಂದಕುಮಾರ್ ಮತ್ತು ಇತರರು ಈ ಚಿತ್ರದ ನಿರ್ಮಾಣವನ್ನು ಮಾಡಿದರು. ತಾರಾಬಳಗದಲ್ಲಿ ವಿಜಯ ರಾಘವೇಂದ್ರ, ದತ್ತಾತ್ರೇಯ, ಶಾಂತಮ್ಮ, ಅವಿನಾಶ್ ಮುಂತಾದವರು ಅಭಿನಯಿಸಿದರು. ಹಾಗೆ ವೆಂಕಟೇಶ್ ಮೂರ್ತಿಯವರ ಹಾಡುಗಳು ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಕೂಡ ಪಡೆದಿದ್ದವು ಚಿನ್ನಾರಿ ಮುತ್ತ ಒಂದು ಚಿತ್ರದಲ್ಲಿ. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ ನಟ ಯಾರು? ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗುರುಗಳ ಪಾತ್ರದಲ್ಲಿ ಅಭಿನಯಿಸಿದ ಅಥವಾ ನಟಿಸಿದ ನಟ ಯಾರು ಅಂತ ನೀವು ಸಂದೇಶ ಕಳಿಸ್ಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆ ನಿಮಗೆ, ಆದರೆ ಮತ್ತೊಮ್ಮೆ ಹೇಳ್ತೀನಿ, 9480901013849800113. ಮೂಡಿ ಬರ್ತಾ ಇದೆ ದುನಿಯಾ ಚಿತ್ರದಿಂದ ನಂದಿತಾ ಮತ್ತು ರಾಜೇಶ್ ಕೃಷ್ಣನವರ ಧ್ವನಿಯಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ವಿ ಮನೋಹರ್ ಅವರ ಸಂಗೀತವಿರುವ ಗೀತೆ.

ಸಮಯ ಆಗಿದೆ 3:16 ಹೊಂಬಿಸಿನಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನ ಕೇಳಿದ್ವಿ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಗುರುಗಳ ಪಾತ್ರದಲ್ಲಿ ನಟಿಸಿದ ನಟ ಯಾರು ಅಂತ. ಬಹಳಷ್ಟು ಜನರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಮಂಜುನಾಥ್ ಲಗ್ಗೆರೆಯಿಂದ, ಮಹಾದೇವಿ ಚಂದ್ರಕುಮಾರ್ ವಿಜಯಪುರದಿಂದ, ಸುಬ್ರಹ್ಮಣ್ಯ ಜಯಂತ್ ಹಾಗೆ, ಆನಂದ್ ಗುಡಿಗಾರ್ ಬಸರೂರಿನಿಂದ, ಸಂಜನಾ ಗಂಗಾವತಿಯಿಂದ, ಸುಧಾ ಬೂದಿಹಾಳ್ ಸುಭಾನ್ ಕೋರಿ ಹಂಪಸಾಗರದಿಂದ, ಅನಿಲ್ ಬಿಷ್ಟಣ್ಣನವರ್ ಶಮನೇವಾಡಿಯಿಂದ ಹಾಗೆ, ಅನುಪಮಾ ಜೆ ಸಿರಿಗೆರೆಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಹಾಗೆ, ಗೋವರ್ಧನ್ ಫಾರೆಸ್ಟ್ ಲೇ ಔಟ್ ಮೈಸೂರು ರೋಡಿಂದ ಹಾಗೆಯೇ ಸಂದೇಶವನ್ನು ಕಳಿಸಿದ್ದಾರೆ. ಯಾರಿದು ನಲಿನಾ ಧೀರಜ್ ಹಾಗೆ, ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿನಿಂದ, ಮಿಥುನ್ ಕಟ್ಟಿ ಬೆಲ್ಲದ ಬಾಗೇವಾಡಿಯಿಂದ ಹಾಗೆ, ಪೂರ್ಣಿಮಾ ಲಾಲ್ಬಾಗ್ ರೋಡಿಂದ, ಉದಯ ಕರ್ಕೇರ ಉಡುಪಿ ಹಾಗೆ, ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ಯುವರತ್ನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಶಿಕ್ಷಕರ ಪಾತ್ರದಲ್ಲಿ ನಟಿಸಿದ ನಟ ಪ್ರಕಾಶ್ ರಾಜ್ ಅವರು. 2021 ಈ ಚಿತ್ರವು ತೆರೆ ಕಂಡಿತ್ತು. ಹಾಗೆಯೇ ರಾಜ್ಕುಮಾರ ಚಿತ್ರದ ಹಿಟ್ ಕಾಂಬಿನೇಷನ್ ಆದ ಪುನೀತ್ ರಾಜ್ಕುಮಾರ್ ಮತ್ತು ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಅವರು ಈ ಚಿತ್ರದ ಮೂಲಕ ಮತ್ತೆ ಒಂದಾಗಿದ್ದರು. ನಾಯಕಿ ಸಾಯೇಶಾ ಸೈಗಲ್ ಅವರು ಕನ್ನಡಕ್ಕೆ ಪಾದಾರ್ಪಣೆ ಮಾಡಿದ ಮೊದಲ ಚಿತ್ರ ಅಂತಲೇ ಹೇಳ್ಬೋದು. ಪ್ರಕಾಶ್ ರಾಜ್ ಅವರು ಗುರುದೇವ್ ದೇಶ್ಮುಖ್ ಅನ್ನೋ ಹೆಸರಿನಲ್ಲಿ ಇವರು ನಟಿಸಿದರು, ಕಾಲೇಜ್ನ ಪ್ರಿನ್ಸಿಪಾಲ್ ಆಗಿ ನಟಿಸಿದರು. ಉಳಿದಂತೆ ದಿಗಂತ್ ಅವರು ಜಿಲ್ಲಾಧಿಕಾರಿಯಾಗಿ ನಟಿಸಿದರು, ಡಾಲಿ ಧನಂಜಯ್ ಅವರು ಹಾಗೆಯೇ, ಸಾಯಿ ಕುಮಾರ್ ಅವರು ಕೂಡ ಶಿಕ್ಷಣ ಮಂತ್ರಿಯಾಗಿ ನಟಿಸಿದರು, ಡಾಲಿ ಧನಂಜಯ್ ಅವರು ಖಳನಾಯಕನ ಪಾತ್ರದಲ್ಲಿ, ಹಾಗೆ ಸುಧಾರಾಣಿ, ಅಚ್ಯುತ್ ಕುಮಾರ್, ರಂಗಾಯಣ ರಘು, ಪ್ರಕಾಶ್ ಬಿಳವಾಡಿ ಮತ್ತು ಸಾಧು ಕೋಕಿಲ ಮುಂತಾದವರು ಯುವರತ್ನ ಚಿತ್ರದಲ್ಲಿ ನಟಿಸಿದರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂಥ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ.

ಒಂದು ಮೊಟ್ಟೆಯ ಕಥೆ ಚಿತ್ರದಲ್ಲಿ ರಾಜ್ ಶೆಟ್ಟಿಯವರು ಯಾವ ವಿಷಯದ ಅಥವಾ ಸಬ್ಜೆಕ್ಟ್ ಟೀಚರ್ ಆಗಿ ನಟಿಸಿದ್ದಾರೆ? ಅವರು ಕಾಲೇಜ್ ಉಪನ್ಯಾಸಕನ ಪಾತ್ರದಲ್ಲಿ ನಟಿಸಿದ್ದಾರೆ ಅಂತ ನಾನೇ ಹೇಳಿಬಿಡ್ತೀನಿ. ಅವರು ಯಾವ ಸಬ್ಜೆಕ್ಟ್ ಟೀಚರ್ ಆಗಿ, ವಿಷಯದ ಟೀಚರ್ ಆಗಿ, ಉಪನ್ಯಾಸಕರಾಗಿ ಅಭಿನಯಿಸಿದ್ರು ಅಂತ ನೀವು ನಮಗೆ ಸಂದೇಶದ ಮೂಲಕ ಕಳಿಸ್ಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ಮುಂದೆ ಮೂಡಿ ಬರ್ತಾ ಇದೆ ಈ ಬಂಧನ ಚಿತ್ರದಿಂದ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಪ್ರಶ್ನೆಯನ್ನು ಕೇಳಿದ್ವಿ, ಒಂದು ಮೊಟ್ಟೆಯ ಕಥೆ ಚಿತ್ರದಲ್ಲಿ ರಾಜ್ ಶೆಟ್ಟಿಯವರು ಯಾವ ವಿಷಯದ ಅಥವಾ ಸಬ್ಜೆಕ್ಟ್ ಟೀಚರ್ ಆಗಿ ನಟಿಸಿದ್ರು ಅಂತ. ಬಹಳಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳಿಸಿದವರ ಹೆಸರುಗಳು ಹೀಗಿದೆ: ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ಮಹೇಂದ್ರ ಎಸ್ ತಲಗರಹಳ್ಳಿ, ಹಾಗೆ ಚಂದ್ರಕಾಂತ್ ಹವಾಲ್ದಾರ್, ದೇವಿ ಸಿಂಗ್, ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಸುನಂದಾಸ್ ಕಂದಾ ಲೇಔಟಿಂದ, ಪದ್ಮಶ್ರೀ ಕುಟುಂಬದವರು ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ಅನಾಥ ಸೇವಾಶ್ರಮ ಮಲ್ಲಾಡಿಹಳ್ಳಿ, ಜಯ ಪುಟ್ಟಸ್ವಾಮಿ ಚಿಕ್ಕಮಗಳೂರಿಂದ, ಹಾಗೆ ಎಚ್ ಆರ್ ರುದ್ರಸ್ವಾಮಿ ಕಣದಾಳುವಿನಿಂದ, ಹಾಗೆ ಹ್ಯಾಬಿಲ್ ರಾಘವೇಂದ್ರ, ಕಿಶನ್ ರೋಷನ್ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿಯಿಂದ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ, ಮೊಹಮ್ಮದ್ ಉಮರ್ ರಾಯಚೂರಿನಿಂದ, ಹಾಗೆಯೇ ಸಾಗರ್ ಗಂಗಾವತಿಯಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳು. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ, ರಾಜ್ ಶೆಟ್ಟಿಯವರು ಕನ್ನಡ ಉಪನ್ಯಾಸಕನ ಪಾತ್ರವನ್ನು ನಿರ್ವಹಿಸಿದರು. ಕನ್ನಡ ಸಬ್ಜೆಕ್ಟ್ ಟೀಚರ್ ಆಗಿ ಇವರು ಪಾತ್ರವನ್ನು ನಿರ್ವಹಿಸಿದರು. 2017 ಬಿಡುಗಡೆಗೊಂಡ ಒಂದು ಮೊಟ್ಟೆಯ ಕತೆ, ಕಾಮಿಡಿ ಚಿತ್ರ ಅಂತಲೇ ಹೇಳ್ಬೋದು. ಮಂಗಳೂರಿನ ಅಲ್ಲಿ ನಡೆಯುವಂಥ ಒಂದು ಸಣ್ಣ ಬಜೆಟ್ನ ಈ ಚಿತ್ರವು ತನ್ನ ಸರಳತೆ ಮತ್ತು ಸಹಜ ಹಾಸ್ಯದಿಂದ ಬಾಕ್ಸ್ ಆಫೀಸ್ನಲ್ಲಿ ದೊಡ್ಡ ಯಶಸ್ಸನ್ನೇ ಕಂಡಿತ್ತು ಅಂತ ಹೇಳ್ಬೋದು. ರಾಜ್ ಬಿ ಶೆಟ್ಟಿಯವರು ನಾಯಕನಾಗಿ ನಟಿಸಿ ನಿರ್ದೇಶಿಸಿದ ಆ ಚೊಚ್ಚಲ ನಿರ್ದೇಶನದ ಚಿತ್ರ, ಹಾಗೆ ಜನಾರ್ದನ್ ಅನ್ನೋ ಪಾತ್ರದಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಸುಹಾನ್ ಪ್ರಸಾದ್ ಮತ್ತು ಪವನ್ ಕುಮಾರಿ ಚಿತ್ರದ ನಿರ್ಮಾಣವನ್ನು ಮಾಡಿದರೆ ಮಿಥುನ್ ಮುಕುಂದನ್ ಅವರು ಚಿತ್ರಕ್ಕೆ ಸಂಗೀತವನ್ನು ನೀಡಿದರು. ಬಹಳ ಹಾಸ್ಯಮಯ ಚಲನಚಿತ್ರ ಅಂತಲೇ ಹೇಳಬಹುದು. ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ, 1981 ತೆರೆ ಕಂಡಂತಹ ಹಾಸ್ಯ ಚಲನಚಿತ್ರ ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು? ಪಾತ್ರವನ್ನು ನಿರ್ವಹಿಸಿದ ನಟ ಬೇಡ, ಪಾತ್ರದಲ್ಲಿ ನಟಿಸಿದ ಆ ಪಾತ್ರದ ಹೆಸರು, ಆ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು ಅಂತ ನೀವು ಉತ್ತರ ಕಳಿಸ್ಬೇಕಾಗುತ್ತೆ. ನಮ್ಮ ವಾಟ್ಸಪ್ ಸಂಖ್ಯೆ 9480901013. ಈ ಒಂದು ನಂಬರ್ಗೆ ನಿಮ್ಮ ಉತ್ತರವನ್ನು ಕಳಿಸಿ. ಮೂಡಿ ಬರ್ತಾ ಇದೆ ಹುಡುಗಾಟ ಚಿತ್ರದಿಂದ ಶಾನ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: Attention, national recognition for your hard work. For those making outstanding contributions to the animal husbandry and dairy sector and embracing innovative practices, the Department of Animal Husbandry and Dairy, Government of India, invites nominations for the prestigious National Gopal Ratna Awards 2026. The awards recognize excellence in three categories: Best Dairy Farmer, Best Dairy Cooperative Society, Best Artificial Insemination Technician. And there is more. Special provisions have been made for the Northeastern region and Himalayan states. Nomination period 10th August to 10th September 2026. So what are you waiting for? Apply today at www.awards.gov.in or visit your nearest CSC center to submit your nomination. National Gopal Ratna Awards 2026, issued in public interest by the Department of Animal Husbandry and Dairy, Government of India.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಸಮಯ ಆಗಿದೆ 3:33. ಹೊಂಬಿಸಿಲು ರಸಪ್ರಶ್ನೆಗಳ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಸ್ಯಾಂಡಲ್ವುಡ್ನಲ್ಲಿ ತೆರೆ ಕಂಡಂತಹ ಗುರು ಶಿಷ್ಯರ ಒಂದು ಬಾಂಧವ್ಯ ಆಗಿರಬಹುದು, ಅಥವಾ ಏನೇ ಒಂದು ಸಂಬಂಧದ ಒಂದು ಪ್ರಶ್ನೆಗಳನ್ನು

ನಾನು ರೆಡಿ ಮಾಡ್ಕೊಂಡು ನಾನು ಬಂದಿದ್ದೆ, ನೀವು ಕೂಡ ತುಂಬ ಚೆನ್ನಾಗಿ ಉತ್ತರವನ್ನು ಕಳಿಸ್ತಾ ಇದ್ದೀರಾ. ಪ್ರಶ್ನೆಯನ್ನು ಕೇಳಿದ್ವಿ 1981 ತೆರೆ ಕಂಡಂತಹ ಹಾಸ್ಯ ಚಲನಚಿತ್ರ ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರವನ್ನು ನಿರ್ವಹಿಸಿದ ಗುರುಗಳ ಪಾತ್ರದ ಹೆಸರು ಏನಾಗಿತ್ತು ಅಂತ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ರೂಪಾ ಪಾಂಡುರಂಗರಾವ್ ಅವರು, ಹಾಗೆ ಬಿ ಎಂ ವಿಶ್ವನಾಥ್ ಬಳ್ಳಾರಿ ಜಿಲ್ಲೆಯಿಂದ, ಗೋವರ್ಧನ್ ಹಾಗೆ ವಾಣಿ ಬೆಂಗಳೂರಿನಿಂದ, ಅನಂತಮೂರ್ತಿ ಶೃಂಗೇರಿಯಿಂದ, ಎ ಹರಿಹರನ್ ವಿಜ್ಞಾನ ನಗರದಿಂದ, ರಮ್ಯಾ ಅರಶಿನ ಕುಂಟೆಯಿಂದ, ಹಾಗೆಯೇ ಶಾಂತಾಚಾರ್ ಬೆಡಿಗೇರ್ ಕೊಕ್ಕನೂರಿನಿಂದ, ಸಿರಿ ದಾವಣಗೆರೆಯಿಂದ, ಹಾಗೆ ಹರೀಶ್ ಮಲ್ಲೇಶ್ವರಂಿಂದ, ಮಣಿಕಂಠ ಹಾಗೂ ಪುಷ್ಪಲತಾ ನಾಗರಾಜ್ ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ಹೇಳೋದಾದರೆ, ಗುರು ಶಿಷ್ಯರು ಚಿತ್ರದಲ್ಲಿ ಗುರುಗಳ ಪಾತ್ರದ ಹೆಸರು ಪೂರ್ಣಾನಂದಯ್ಯ ಅಂತ ಆಗಿತ್ತು. ಪೂರ್ಣಾನಂದಯ್ಯ ಅನ್ನೋದು ಗುರುಗಳ ಪಾತ್ರದ ಹೆಸರಾಗಿತ್ತು. ರಾಜಗುರು ಪೂರ್ಣಾನಂದಯ್ಯ ಈ ಪಾತ್ರವನ್ನು ರಾಜಾನಂದ್ ಅವರು ನಿರ್ವಹಿಸಿದ್ರು. 1981 ಬಿಡುಗಡೆಯಾದ ಅತ್ಯಂತ ಜನಪ್ರಿಯ ಹಾಗೂ ಇಂದಿಗೂ ಕೂಡ ಸಾರ್ವಕಾಲಿಕ ಹಾಸ್ಯ ಚಿತ್ರವಾಗಿ ಉಳಿದುಕೊಂಡಿರುವ ಒಂದು ಕನ್ನಡ ಚಲನಚಿತ್ರ ಅಂತಲೇ ಹೇಳ್ಬೋದು. ದ್ವಾರಕೀಶ್ ಅವರ ನಿರ್ಮಾಣ ಮತ್ತು ಎಚ್ ಆರ್ ಭಾರ್ಗವ್ ಅವರ ನಿರ್ದೇಶನದಲ್ಲಿ ಬಂದ ಈ ಸಿನಿಮಾ ಪ್ರೇಕ್ಷಕರನ್ನ ನಗೆಗಡಲಲ್ಲಿ ತೇಲಿಸಿತ್ತು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ನಂದಿ ಮಹಾರಾಜನಾಗಿ ನಟಿಸಿದ್ರು, ಹಾಗೆಯೇ ಮಂಜುಳಾ ಅವರು ಕೂಡ ನಟಿಸಿದ್ರು ಚಿತ್ರಲೇಖಾ ಅನ್ನೋ ಪಾತ್ರದಲ್ಲಿ. ಹಾಗೆಯೇ ಮುಖ್ಯ ಪಾತ್ರವರ್ಗದಲ್ಲಿ 7 ಜನ ಶಿಷ್ಯರು ಹಿರಿಯ ಕಲಾವಿದರು ನಟಿಸಿದ್ರು. ದ್ವಾರಕೀಶ್ ಅವರು, ಹಾಗೆ ರತ್ನಾಕರ್ ಅವರು, ಆನಂದ್ ಅವರು, ಮತ್ತು ಗೋಡೆ ಲಕ್ಷ್ಮೀ ನಾರಾಯಣ ಅವರು, ಹಾಗೆ ಬೆಂಗಳೂರು ನಾಗೇಶ್ ಅವರು ಮುಂತಾದವರು ನಟಿಸಿದ್ರು. ಹಾಗೆ ಜಯಮಾಲಿನಿ ಶಿವನ ಪಾತ್ರದಲ್ಲಿ, ಶ್ರೀನಿವಾಸ್ ಮೂರ್ತಿ ಅವರು, ತೂಗುದೀಪ್ ಶ್ರೀನಿವಾಸ್ ಹಾಗೂ ಹೇಮಾ ಚೌಧರಿ ಅವರು ಪಾರ್ವತಿ ಪಾತ್ರದಲ್ಲಿ, ಸುಂದರ ಕೃಷ್ಣ ಅವರು ಕಳ್ಳನ್ ಪಾತ್ರದಲ್ಲಿ ನಟಿಸಿದ್ರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗೋಣ. 1958 ತೆರೆ ಕಂಡಂತಹ ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು? ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು ಅಂತ ನೀವು ಉತ್ತರವನ್ನು ಕಳಿಸಬೇಕು. 9480901013 ಇದು ನಮ್ಮ ವಾಟ್ಸಪ್ ನಂಬರ್. ಮುಂದೆ ಮೂಡಿ ಬರ್ತಾ ಇದೆ ಮಿಲನ ಚಿತ್ರದಿಂದ ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ವಿಶೇಷ ಕ್ವಿಜ್ ಕಾರ್ಯಕ್ರಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾವು ಪ್ರಶ್ನೆಯನ್ನ ಕೇಳಿದ್ವಿ, ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಶಿಕ್ಷಕರ ಪಾತ್ರದಲ್ಲಿ ಅಭಿನಯಿಸಿದವರು ಯಾರು ಅಂತ. ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ ದೇವಾನಂದ್ ಇಟಿಗೆ ಶಿವಮೊಗ್ಗದಿಂದ, ಹಾಗೆ ಭೂಮಿಕಾ ಬಸವರಾಜ್ ಕೆಂಗೇರಿಯಿಂದ, ಬಿ ಕೆ ಶಿವಕುಮಾರ್ ಹಾಗೆ, ಸುಧಾಮೂರ್ತಿ ಕೆ ಹಳ್ಳಿಯಿಂದ, ವಾಣಿಶ್ರೀ ಉತ್ತರಹಳ್ಳಿಯಿಂದ, ಮೇರಿ ಜೋನ್ಸ್ ಕೊಡ್ತಿ ಗೇಟಿಂದ, ಗುರುರಾಜ್ ಗೊಂಬಿ ಇಳ್ಕಲ್ಲಿಂದ, ಹಾಗೆ ಶ್ರೀಕಾಂತ್ ಗೋಡ್ಕಿಂಡಿ ಧಾರವಾಡದಿಂದ, ಮೊಹಮ್ಮದ್ ಅಕ್ರಮ್ ಹೊಸಪೇಟೆಯಿಂದ, ಸೋನು ಚಿತ್ರದುರ್ಗದಿಂದ, ಹಾಗೆ ಗುರುದೇವ್ ಭಾಗವತ್ ತುರುವೇಕೆರೆಯಿಂದ, ಸುಜಾತ ಆರ್ ಗಣೇಶ್ ರಾಜಾಜಿನಗರದಿಂದ, ಹಾಗೆ ಸಂಜಯ್ ಜಯನಗರದಿಂದ, ಹಾಗೆ ಬಹಳಷ್ಟು ಜನ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಯಾದ ಉತ್ತರ ಏನಾಗಿತ್ತು ಅಂತ ನೋಡೋದಾದರೆ, ಸ್ಕೂಲ್ ಮಾಸ್ಟರ್ ಚಿತ್ರದಲ್ಲಿ ಬಿ ಆರ್ ಪಂತುಲು ಅವರು ಹೆಡ್ ಮಾಸ್ಟರ್ ರಂಗಣ್ಣ ಅವರ ಪಾತ್ರವನ್ನು ನಿರ್ವಹಿಸಿದರು. ಮಾಸ್ಟರ್ ಪಾತ್ರದಲ್ಲಿ ಅವರು ಶಿಕ್ಷಕರ ಪಾತ್ರವನ್ನು ನಿರ್ವಹಿಸಿದರು. ಬಿ ಆರ್ ಪಂತುಲು ಅವರೇ ಈ ಚಿತ್ರದ ನಿರ್ದೇಶನ ಮತ್ತು ನಿರ್ಮಾಣವನ್ನು ಕೂಡ ಮಾಡಿದರು. ಪದ್ಮಿನಿ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವು ಮೂಡಿಬಂದಿತ್ತು. ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಅತ್ಯಂತ ಪ್ರಮುಖ ಹಾಗೂ ಒಂದು ಮೈಲಿಗಲ್ಲಿನ ಚಿತ್ರ ಅಂತಾನೆ ಹೇಳ್ಬೋದು. ಈ ಸಿನಿಮಾ 25 ವಾರಗಳ ಕಾಲ ಓಡಿ ಸಿಲ್ವರ್ ಜುಬಲಿ ಆಚರಿಸಿದ ಪ್ರಥಮ ಚಿತ್ರ, ಬೆಳ್ಳಿ ಹಬ್ಬ ಆಚರಿಸಿದ ಪ್ರಥಮ ಚಿತ್ರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿತ್ತು. ಪ್ರಮುಖ ಪಾತ್ರ ವರ್ಗದಲ್ಲಿ ಬಿ ಆರ್ ಪಂತುಲು ಅವರು ಹೆಡ್ ಮಾಸ್ಟರ್ ಪಾತ್ರವನ್ನು ನಿರ್ವಹಿಸಿದರೆ ಎಂ ವಿ ರಾಜಮ್ಮ, ಹಾಗೆ ಉದಯ್ ಕುಮಾರ್, ಬಿ ಸರೋಜಾದೇವಿ, ಸಾಹುಕಾರ್ ಜಾನಕಿ, ಬಾಲಕೃಷ್ಣ, ನರಸಿಂಹರಾಜು, ಹಾಗೆ ವಿಶೇಷ ಪಾತ್ರಗಳಲ್ಲಿ ತಮಿಳು ಚಿತ್ರರಂಗದ ಪ್ರಸಿದ್ಧ ನಟರಾದ ಶಿವಾಜಿ ಗಣೇಶನ್ ಹಾಗೂ ಜಮಿನಿ ಗಣೇಶನ್ ಅವರು ಕೂಡ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದರು. ಮತ್ತೊಮ್ಮೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಪ್ರಶ್ನೆಯ ಕಡೆಗೆ ಸಾಗುವಂತಹ ಸಮಯ. ಮುಂದಿನ ಪ್ರಶ್ನೆ ಹೀಗಿದೆ, ಪ್ರೇಮಲೋಕ ಚಿತ್ರದಲ್ಲಿ ಪ್ರಿನ್ಸಿಪಾಲ್ ಅಥವಾ ಪ್ರಾಂಶುಪಾಲರ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು? ಪ್ರೇಮಲೋಕ ಚಿತ್ರದಲ್ಲಿ ಪ್ರಾಂಶುಪಾಲ ಅಥವಾ ಪ್ರಿನ್ಸಿಪಾಲ್

ಪಾತ್ರದಲ್ಲಿ ನಟಿಸಿದ ನಟ ಯಾರು ಅಂತ ನೀವು ಉತ್ತರ ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ 9480901013. ಮೂಡಿ ಬರ್ತಾ ಇದೆ ರಾಮ ಶ್ಯಾಮ ಭಾಮ ಚಿತ್ರದ ಗೀತೆ. ರಮೇಶ್ ಚಂದ್ರ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಗುರು ಕಿರಣ್ ಅವರ ಸಂಗೀತ ಸಂಯೋಜನೆ ಇದೆ.

ಸಮಯ ಆಗಿದೆ 3:48:08 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮ್ಯೂಸಿಕಲಿ ಯೋರ್ಸ್. ಹೊಂಬಿಸಿಲು ರಸಪ್ರಶ್ನೆಗಳ

ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾವು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ವಿಶೇಷ ಸ್ಯಾಂಡಲ್ವುಡ್ ರಸಪ್ರಶ್ನೆಗಳನ್ನು ಆಧರಿಸಿದಂತಹ ಕಾರ್ಯಕ್ರಮ ಇದಾಗಿತ್ತು. ಪ್ರಶ್ನೆಯನ್ನ ಕೇಳಿದ್ವಿ. ಪ್ರೇಮಲೋಕ ಚಿತ್ರದಲ್ಲಿ ಪ್ರಿನ್ಸಿಪಲ್ ಅಥವಾ ಪ್ರಾಂಶುಪಾಲರ ಪಾತ್ರದಲ್ಲಿ ಅಭಿನಯಿಸಿದ ನಟ ಯಾರು ಅಂತ. ಕಾರ್ಯಕ್ರಮದ ಕೊನೆಯ ಪ್ರಶ್ನೆ ಆದ್ರಿಂದ ಎಲ್ಲರ ಹೆಸರನ್ನ ಇವತ್ತು ಈಗ ಹೇಳ್ತೀನಿ. ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಬಹಳಷ್ಟು ಜನ ಕೂಡ ಕೊಟ್ಟಿದ್ದಾರೆ. ಜಗದಾಂಬಿಕಾ ಹಂಸವೇಣಿ, ರಾಧಾಕೃಷ್ಣ ಚಲ್ಲಹಳ್ಳಿ, ನೇತ್ರಾ ಕೆಂಗೇರಿಯಿಂದ, ಹಾಗೇನೆ ರೇಖಾ ಯಲಹಂಕದಿಂದ, ಬಿಂದು ಪ್ರಕಾಶ್, ಹಾಗೆ ಉಮೇಶ್ ಅವರು ಪೂರ್ಣಿಮಾ ಬೆಂಗಳೂರು ಲಾಲ್ಬಾಗ್ಗಿಂದ, ಹಾಗೆ ಹರೀಶ್ ಮಲ್ಲೇಶ್ವರಮಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಸುಬ್ರಹ್ಮಣ್ಯ ಜಯಂತ್, ಹಾಗೇನೆ ಮೇರಿ ಕೊಡತಿ ಗೇಟಿಂದ, ಮೇರಿ ಜೋನ್ಸ್ ಕೊಡತಿ ಗೇಟಿಂದ, ಹಾಗೆ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ವಾಸಿಂ ಜಗಳೂರಿನಿಂದ, ಅನುಷಾ ಅವರು ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಾಗೆಯೇ ಸುಮಾ ರಾಜಾಜಿನಗರದಿಂದ, ಎಡೆದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರು, ಹಾಗೆ ಮಾಲಾ ಮಾಚೋಹಳ್ಳಿಯಿಂದ, ರಾಜ್ಕುಮಾರ್ ಕಾತರಿಕೆ, ಅನಿಲ್ ಬಿಷ್ಟಣ್ಣನವರ ಶಮನೇವಾಡಿಯಿಂದ, ಹಂಸಿಣಿ ದಾವಣಗೆರೆಯಿಂದ, ಸುಮಿತ್ರಾ ಸಂಡೂರ್, ಹಾಗೆ ವಿಸ್ಮಯ ಫಿನ್ಲ್ಯಾಂಡ್ನಿಂದ, ಹಾಗೆಯೇ ಅನಾಥ ಸೇವಾಶ್ರಮ ಮಲ್ಲಾಡಿ ಹಳ್ಳಿಯಿಂದ, ಪದ್ಮಶ್ರೀ ಕುಟುಂಬದವರು ಉಮಾ ಗಂಗಾವತಿಯಿಂದ, ಹಾಗೆ ಸಿಂಚನಾಗೊಂಬಿ ಇಳಕಲ್ಲಿಂದ, ಶ್ರೀಧರಯ್ಯ ಎಜಿ ಹಳ್ಳಿಯಿಂದ, ಗುಣಮತಿ ಭೀಮಪ್ಪ ದಾವಣಗೆರೆಯಿಂದ, ಹಾಗೆ ಫಾರೆಸ್ಟ್ ಲೇಔಟಿಂದ ಗೋವರ್ಧನ್ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಎಸ್ ಎಂ ಶೋಭಾ ಹಾಸನದಿಂದ ಹಾಗೇನೆ ಉತ್ತರ ಕಳಿಸಿದ್ದಾರೆ, ಶಿವಣ್ಣ ಟೇಲರ್ ಕಾಮನಕೆರೆ ಮೈಸೂರಿನಿಂದ, ಉದಯ್ ಕರ್ಕೇರ ಉಡುಪಿಯಿಂದ, ಹಾಗೆ ಕವಿತಾ ಧನಲಕ್ಷ್ಮಿ ಬ್ಯಾಂಕಿಂದ ಇವರು ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಶ್ರೀಕಾಂತ್ ಕೋಡ್ಕಿಂಡಿ ಧಾರವಾಡದಿಂದ, ಹಾಗೇನೆ ಯಾರಿದು ಗೀತಾ ಅವ್ರ ಉತ್ತರ ಕೂಡ ಸರಿಯಾಗಿದೆ, ಹಾಗೆ ನಂಬರ್ ಎಂಡಿಂಗ್ ವಿತ್ 14070, ಹಾಗೆ ನರಸಿಂಹಮೂರ್ತಿ ನೆಲಮಂಗಲದಿಂದ, ಚನ್ನಪಟ್ಟಣ ಹೊಳಲ್ಕೆರೆಯಿಂದ ಎನ್ ಕಲ್ಲಪ್ಪ ಅವರ ಉತ್ತರ ಕೂಡ ಸರಿಯಾಗಿದೆ, ಅನಂತಮೂರ್ತಿ ಶೃಂಗೇರಿಯಿಂದ, ಪುಷ್ಪಲತಾ ನಾಗರಾಜ್, ಹಾಗೆ ನಳಿನಾ ಧೀರಜ್ ಕುಮಾರ್, ಹಾಗೆ ದೇವಾನಂದ್ ಇಟಗಿ ಶಿವಮೊಗ್ಗದಿಂದ, ಸಂಜಯ್ ಜಯನಗರದಿಂದ, ಸಾಗರದಿಂದ ಗಣೇಶ್ ಅವರ ಉತ್ತರ ಕೂಡ ಸರಿಯಾಗಿದೆ, ವೆಂಕಟೇಶ್ ಸುಂಕದ ಕಟ್ಟೆಯಿಂದ, ಶವನ್ ಚಿತ್ರದುರ್ಗದಿಂದ, ಹಾಗೆ ಪದ್ಮಾವತಿ ಹುಬ್ಬಳ್ಳಿಯಿಂದ, ಉಲ್ಲಾಸ್ ಮೆಳ್ಳಾಡಿ ಹಳ್ಳಿಯಿಂದ, ಹಾಗೆ ಕುಂದಾಪುರದಿಂದ ಸುರೇಂದ್ರ ಅವರ ಉತ್ತರ ಕೂಡ ಸರಿಯಾಗಿದೆ, ಹ್ಯಾಬಿಲ್ ರಾಘವೇಂದ್ರ, ಹಾಗೇನೆ ಮುಧೋಳ್ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ್ ಕಂಬಾರ್, ಹಾಗೆ ನುಂಕಪ್ಪ ಕಾಂಬ್ಳೆ, ಶಾಂತಾಚಾರ್ ಬಡಿಗೇರಿ ಅವರ ಉತ್ತರ ಕೂಡ ಸರಿಯಾಗಿದೆ, ಸುಪ್ರೀತ್ ದಯಾನಂದ್ ಕೆರೆ ತೊಣ್ಣೂರಿಂದ, ಹಾಗೆ ಡಿ ಶರಣ ಬಸವೇಶ್ವರ ಹೊಸಪೇಟೆಯಿಂದ, ಹಾಗೆ ಗೋಪಾಲ್ ಕಾಂಬ್ಳೇಕರ್, ಹಾಗೆ ಬಿ ವಿ ಕೃತಿಕಾ, ಹಾಗೆ ಅನಂತರಾಜ್ ಗೊರಲಡ್ಕು, ಹಾಗೆ ಬಹಳಷ್ಟು ಜನ ಕೂಡ ಉತ್ತರ ಕಳಿಸಿದ್ದಾರೆ. ಅನುಪಮಾ ಸಿರಿಗೆರೆಯಿಂದ, ರಾಜೇಶ್ ಮಹಾಲಕ್ಷ್ಮಿ ಲೇಔಟಿಂದ, ಹಾಗೇನೆ ಸರಸ್ವತಿ ಬಿರಾದಾರ್ ಅವರು, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ, ರಮೇಶ್ ಚನ್ನವೀರ ಕಲಬುರಗಿಯಿಂದ, ಹಾಗೆ ಚಂದ್ರಕಾಂತ್ ಹವಾಲ್ದಾರ್ ಅವರು, ಹಾಗೆ ಯಾರಿದು ದಯಾನಂದ್ ರಾವ್, ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರ. ಹಾಗೆ ಎಂ ಪರಶುರಾಮ ಪ್ರಿಯ ಗಂಗಾವತಿ ಕೊಪ್ಪಳ ಜಿಲ್ಲೆಯಿಂದ, ಹಾಗೆ ಮಲ್ಲೇಶ್ವರಮಿಂದ ಇವ್ರ ಹೆಸರೇನು ಸುದ್ಗಮ್ದ್ರ ಪ್ರಭಾಕರ್ ಅಂತ ಕಳಿಸಿದ್ದಾರೆ. ಓಕೆ, ಇಷ್ಟು ಜನರ ಉತ್ತರ ಸರಿಯಾಗಿದೆ. ಸರಿಯಾದ ಉತ್ತರ ಯಾವುದಾಗಿತ್ತು ಅಂತ ನೋಡೋದಾದರೆ ಟೈಗರ್ ಪ್ರಭಾಕರ್ ಅವರು ಪ್ರಿನ್ಸಿಪಲ್ ಪಾತ್ರದಲ್ಲಿ ನಟಿಸಿದ್ರು, ಪ್ರಾಂಶುಪಾಲರಾಗಿ ನಟಿಸಿದ್ರು. ಬಹಳಷ್ಟು ಜನ ವಿಷ್ಣುವರ್ಧನ್ ಅಂತ ಕಳಿಸಿದ್ದೀರಾ, ಹಾಗೆ ಶ್ರೀನಾಥ್ ಅಂತ ಕಳಿಸಿದ್ದೀರಾ, ಲೋಕೇಶ್ ಅಂತ ಕಳಿಸಿದ್ದೀರಾ, ಅಲ್ಲ, ಸರಿಯಾದ ಉತ್ತರ ಟೈಗರ್ ಪ್ರಭಾಕರ್ ಅವರು ಪ್ರಾಂಶುಪಾಲರ ಪಾತ್ರವನ್ನು ನಿರ್ವಹಿಸಿದ್ರು. 1987 ಬಿಡುಗಡೆಯಾದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಹೊಸ ದೃಶ್ಯಕ್ರಾಂತಿ ಮತ್ತು ಹೊಸ ಅಲೆಗೆ ಕಾರಣವಾದ ಅತ್ಯಂತ ರೊಮ್ಯಾಂಟಿಕ್ ಮ್ಯೂಸಿಕಲ್ ಚಲನಚಿತ್ರ ಪ್ರೇಮಲೋಕ. ಕ್ರೇಜಿ ಸ್ಟಾರ್ ವಿ ರವಿಚಂದ್ರನ್ ಅವರ ಪ್ರಥಮ ನಿರ್ದೇಶನದ ಈ ಚಿತ್ರ ಕನ್ನಡ ಸಿನಿರಂಗದ ಮೇಕಿಂಗ್ ಶೈಲಿಯನ್ನೇ ಬದಲಾಯಿಸಿದಂತಹ ಚಿತ್ರ. ಶ್ರೀ ಈಶ್ವರಿ ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಮೂಡಿಬಂದ ಈ ಚಿತ್ರವನ್ನು ನಿರ್ದೇಶಿಸಿ ನಿರ್ಮಾಣ ಮಾಡಿದವರು ವಿ ರವಿಚಂದ್ರನ್ ಅವರು. ನಾಯಕ ಕೂಡ ವಿ ರವಿಚಂದ್ರನ್ ಅವರು. ಹಾಗೆ ಜೂಹಿ ಚಾವ್ಲಾ ಅವರ ಪ್ರಥಮ ಕನ್ನಡ ಚಿತ್ರ ಆಗಿತ್ತು. ಹಾಗೆ ಸಂಗೀತ ಮತ್ತು ಸಾಹಿತ್ಯವನ್ನು ಹಂಸಲೇಖ ಅವರು ಈ ಚಿತ್ರಕ್ಕೆ ನೀಡಿದ್ರು. ಆರ್ ಮಧುಸೂದನ್ ಅವರ ಸುಂದರ ಛಾಯಾಗ್ರಹಣ ಈ ಚಿತ್ರಕ್ಕಿತ್ತು. ಹಾಗೆಯೇ ಲೋಕೇಶ್, ಶ್ರೀನಾಥ್, ಲೀಲಾವತಿ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್, ಹಾಗೆಯೇ ರೆಬೆಲ್ ಸ್ಟಾರ್ ಅಂಬರೀಷ್ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಯಾವುದಪ್ಪ ಅಂತ ಯೋಚನೆ ಮಾಡೋದಾದರೆ ಹೋಟೆಲ್ನ ಒಂದು ಸರ್ವರ್ ಪಾತ್ರದಲ್ಲಿ ಬಂದು ಕಾಣಿಸ್ಕೋತಾರೆ ಅವರು. ಹಾಗೆ ಊರ್ವಶಿ ಅವರು ಕೂಡ ಈ ಚಿತ್ರದಲ್ಲಿ ಅಭಿನಯಿಸಿದ್ರು. ಚಿತ್ರದ ವಿಶೇಷತೆ ಬಗ್ಗೆ ಹೇಳೋದಾದರೆ ಹಂಸಲೇಖ ಮತ್ತು ರವಿಚಂದ್ರನ್ ಕಾಂಬಿನೇಷನ್ಗೆ ಈ ಚಿತ್ರ ಒಂದು ಬುನಾದಿ ಅಂತಲೇ ಹೇಳ್ಬೋದು. ಚಿತ್ರದಲ್ಲಿದ್ದ 11 ಹಾಡುಗಳು ಕೂಡ ಬ್ಲಾಕ್ ಬಸ್ಟರ್ ಹಿಟ್ ಆಗಿದ್ವು. ಹಾಗೆಯೇ ಆ ಕಾಲದಲ್ಲಿ ಅತ್ಯಂತ ದುಬಾರಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಚಿತ್ರ ಅಂತಲೇ ಹೇಳ್ಬೋದು. ಹಲವು ದಾಖಲೆಗಳಿಗೆ ಒಂದು ದಾಖಲೆಗಳನ್ನು ನಿರ್ಮಿಸಿದಂತಹ ಚಿತ್ರ ಅಂತಾನೆ ಹೇಳ್ಬೋದು ಪ್ರೇಮಲೋಕ ಚಿತ್ರ.
ಸಮಯ ಆಗಿದೆ 3:53:25. ಹೊಂಬಿಸಿಲು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವಿದ್ದೀವಿ. ಸರಿಯಾದ ಉತ್ತರವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಧನ್ಯವಾದಗಳನ್ನು ಸಲ್ಲಿಸ್ತಾ, ಹೊಂಬಿಸಿಲು ರಸಪ್ರಶ್ನೆಯ ಕಾರ್ಯಕ್ರಮ ಶಿಕ್ಷಕರ ದಿನಾಚರಣೆಯ ವಿಶೇಷವಾಗಿ ಮೂಡಿಬಂದ ಸ್ಯಾಂಡಲ್ವುಡ್ ರಸಪ್ರಶ್ನೆಯ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಬಂದಿದೆ. ಮೂಡಿ ಬರ್ತಾ ಇದೆ ಪ್ರೇಮ ಲೋಕ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಹಂಸಲೇಖ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಸಂಗೀತ ಮತ್ತು ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ ಅವರು. ಈ ಒಂದು ಗೀತೆಯೊಂದಿಗೆ ಹೊಂಬಿಸಲು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ಆರ್ ಜೆ ವಿನೂತಾ ಶಶಿಧರ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ.

ಪುರುಷರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಸಮಯ ಆಗಿದೆ 4:01. ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದ ಸ್ವಾಗತ. ಇಂದಿನ ಮಿಕ್ಸ್ಡ್ ಮೆಲೋಡಿಯಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ತಿಳಿದುಕೊಳ್ಳೋ ಕುತೂಹಲ ನಿಮಗೂ ಇದ್ರೆ ಜೊತೆಯಾಗಿರಿ. ಇದು ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಮಯ ಆಗಿದೆ 4:07:25. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ ಸ್ನೇಹಿತರೆ. ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ಮಿಗಿಲಾದ ವರ ಇಲ್ಲ, ಗುರುವಿಗಿಂತ ದೊಡ್ಡವರು ಮತ್ತೊಬ್ಬರಿಲ್ಲ ಅನ್ನೋ ಮಾತೇ ಇದೆ. ಖಂಡಿತ ಹೌದು, ಇಂದು ಶಿಕ್ಷಕರ ದಿನಾಚರಣೆ ಅಲ್ವಾ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಗುರಿ ಗುರು ಎರಡೂ ಮುಖ್ಯ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಯಶಸ್ವಿಯಾಗಬೇಕು ಅಂದರೆ ಹಿಂದೆ ಗುರು ಇರಬೇಕು, ಮುಂದೆ ಗುರಿ ಇರಬೇಕು. ಇದು ಎರಡೂ ಇದ್ದಾಗ ಮಾತ್ರ ಏನನ್ನಾದರೂ ಸಾಧಿಸ್ಬೋದು ಅಂತ ಚಿಕ್ಕಂದಿನಲ್ಲೇ ನಾವೆಲ್ಲರ ಹತ್ರನೂ ಕೇಳ್ಕೊಂಡು ಬಂದಿದ್ದೀವಿ. ಹಾಗಾದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಗುರಿಯನ್ನು ಸಾಧಿಸೋಕೆ ನೆರವಾದಂಥ ಶಿಕ್ಷಕರು ಯಾರು? ಅಥವಾ ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಶಿಕ್ಷಕರೊಡನೆ ನೆನೆಸಿಕೊಳ್ಳುವ ಘಟನೆಗಳೇನಾದರೂ ಇದ್ದರೆ, ಅಥವಾ ಒಂದು ನೀವು ಜೀವನದಲ್ಲಿ ಒಂದು ಹಂತ ತಲುಪಿದ್ದೀರಾ ಅನ್ನೋದಕ್ಕೆ, ಅಂದರೆ ನನಗೆ ಈ ಶಿಕ್ಷಕರೇ ಕಾರಣ ಅಂತ ನಿಮ್ಗೆ ಅನಿಸಿದ್ರೆ, ಆ ಒಂದೇನಾದರೂ ಘಟನೆಗಳಿದ್ದರೆ, ಆ ಶಿಕ್ಷಕರ ಹೆಸರಾಗಿರ್ಬೋದು ಅಥವಾ ಯಾವುದೇ ವಿಶೇಷ ಘಟನೆಗಳು ನೆನಪುಗಳಿದ್ದರೂ ಕೂಡ ನಮ್ಮ ಜೊತೆ ನೀವು ಹಂಚ್ಕೋಬೋದು ನಮ್ಮ ವಾಟ್ಸಪ್ ಸಂದೇಶದ ಮೂಲಕ. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ, 9480901013. ನಿಮ್ಮ ಸುಮಧುರವಾದ ಸಂದೇಶಗಳ ಜೊತೆಗೆ ಇಲ್ಲಿ ಬಾಲಿವುಡ್ನ ಸುಮಧುರವಾದ ಗೀತೆಗಳನ್ನು ಕೂಡ ಆಲಿಸಬಹುದು ನಮ್ಮ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ನಿಮ್ಮ ಸವಿ ಸವಿ ನೆನಪುಗಳ ಬುತ್ತಿಯನ್ನ, ನಿಮ್ಮ ಶಿಕ್ಷಕರೊಂದಿಗಿನ ಒಡನಾಟವನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಂನಲ್ಲಿ.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ನಾವು. ಸಮಯ ಆಗಿದೆ 4:15. ಕನ್ನಡ ಕಾಮನಬಿಲ್ಲನ್ನು ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ನೀವು. ಪ್ರಶ್ನೆ ಅಂದರೆ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ನಾನು. ಏನಂದರೆ ಇಂದು ಶಿಕ್ಷಕರ ದಿನಾಚರಣೆ, ಆದ್ದರಿಂದ ಕೆಲವೊಬ್ಬರ ಜೀವನದಲ್ಲಿ ಶಿಕ್ಷಕರು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಚಿಕ್ಕಂದಿನಿಂದ ಅವರು ಬೆಳೆದು ಒಂದು ಹಂತಕ್ಕೆ ತಲುಪುವವರೆಗೂ ಕೂಡ ಶಿಕ್ಷಕರಿಗೂ ಮತ್ತು ಮಕ್ಕಳ ಜೊತೆಗೆ, ಸ್ಟೂಡೆಂಟ್ಸ್ಗಳ ಜೊತೆಗೆ, ಅವರ ಶಿಷ್ಯಂದಿರ ಜೊತೆಗೆ ಬಹಳ ಮಧುರವಾದ ಬಾಂಧವ್ಯ ಇರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನಾವು ಬಹಳಷ್ಟು ಉದಾಹರಣೆಗಳ ಮೂಲಕವೂ ನೋಡಿದ್ದೀವಿ. ಹಾಗೆಯೇ ಆ ಶಿಕ್ಷಕರಿಗೆ ಕೆಲವೊಂದ್ಸಲಿ ಮಕ್ಕಳು ಹೋಗಿ ನೆನಪು ಮಾಡ್ತಾರೆ, ನಾವು ಹಾಗೆ ಮಾಡಿದ್ವಿ ಹೀಗೆ ಮಾಡಿದ್ವಿ, ಚಿಕ್ಕವ್ರು ಇರಬೇಕಾದ್ರೆ ನಿಮ್ಮ ನಮ್ಗೆ ಹೊಡೆದ ಬುದ್ಧಿ ಹೇಳಿದ್ರಿ, ಬೈದ ಬುದ್ಧಿ ಹೇಳಿದ್ರಿ, ಪ್ರೀತಿ ಮಾಡಿದ್ರಿ, ನನ್ನ ಹತ್ರ ಪೆನ್ ಇರಲಿಲ್ಲ, ನೀವು ಅದನ್ನು ಪ್ರೀತಿಯಿಂದ ಕೊಡಿಸಿದ್ರಿ, ನನ್ನ ಓದಿಗೆ ನೀವು ಸಹಾಯ ಮಾಡಿದ್ರಿ, ಹೀಗೆ ಬಹಳಷ್ಟು ವಿಷಯಗಳಿರುತ್ತೆ ಈ ಶಿಕ್ಷಕರು ಮತ್ತು ಶಿಷ್ಯಂದಿರ ನಡುವೆ. ಸೊ ಅಂಥ ಘಟನೆಗಳೇನಾದರೂ ನಿಮ್ಮ ಜೀವನದಲ್ಲಿ ನಡೆದಿದ್ರೆ ನಿಮ್ಮ ಜೀವನದಲ್ಲಿ ಮರೆಯಲಾಗದ ಶಿಕ್ಷಕರು ಯಾರು? ಹಾಗೆಯೇ ಯಾರಾದರೂ ಆಗಿರ್ಬೋದು, ಬರೀ ನಿಮಗೆ ವಿದ್ಯೆ ಕೊಟ್ಟ ಗುರುಗಳು ಅಂತ ಮಾತ್ರ ಅಲ್ಲ, ಈವನ್ ನಮಗಿಂತ ಒಂದು ಚಿಕ್ಕ ಮಕ್ಕಳಾಗಿದ್ದರೂ ಕೂಡ ಅವರಿಂದ ನಾವೇನಾದರೂ ಒಂದು ಪಾಠ ಕಲ್ತಿದ್ರೆ, ಅವರಿಂದ ಏನಾದರೂ ಒಂದು ನಾವು ಒಳ್ಳೆಯ ಒಂದು ಸ್ಥಾನದಲ್ಲಿ ಏರಿದರೆ ಅವರನ್ನು ನಾವು ಗುರುಗಳು ಅಂತಲೇ ಕೂಡ ಪರಿಗಣಿಸ್ತೀವಿ. ಸೊ ಆ ಥರ ಏನಾದರೂ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ, ಆ ಘಟನೆಗಳೇನಾದರೂ ನಿಮ್ಮ ಜೊತೆ ನಡೆದಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901010 9480109 1013 ಈ ನಂಬರ್ಗೆ ನಿಮ್ಮ ಸವಿ ಸವಿ ನೆನಪುಗಳ ಬುತ್ತಿಯನ್ನು ಬಿಚ್ಚಿಡಿ ಅಂತ ಹೇಳ್ತಾ ಸುಮಧುರವಾದ ಗೀತೆಗಳನ್ನು ಕೇಳೋಣ. ನಮ್ಮ ನಿಮ್ಮೆಲ್ಲರ ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಇದು ಮಿಕ್ಸ್ಡ್ ಮೆಲೋಡಿ ಪ್ರೋಗ್ರಾಮ್.

ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ಬಹಳಷ್ಟು ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಶಾಂತಾಚಾರ್ ಬಡಗೇರ ಕೊಕ್ಕನೂರಿನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕೇವಲ ಪಾಠವನ್ನು ಕಲಿಸಿದ ಶಿಕ್ಷಕರಷ್ಟೇ ಅಲ್ಲದೆ ಜೀವನದ ಅಮೂಲ್ಯ ಪಾಠಗಳನ್ನು ಕಲಿಸಿಕೊಟ್ಟ ಅಚ್ಚುಮೆಚ್ಚಿನ ಗುರುಗಳಾದ ಜಗದೀಶ್ ಸರ್ ಅವರನ್ನ ನೆನಪಿಸಿಕೊಳ್ಳುವುದು ಸದಾ ಸಂತಸದ ವಿಷಯ ಅಂತ ಹೇಳ್ತಿದ್ದಾರೆ. ಹಾಗೆ ಬಹಳಷ್ಟು ದೊಡ್ಡ ಸಂದೇಶ ಕಳಿಸಿದ್ದಾರೆ ಅವರು ಅವರೊಂದಿಗಿನ ಒಡನಾಟವನ್ನು ನೆನೆಸಿಕೊಂಡು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಅಮೃತ ಅವರು ಕೂಡ, ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಅವರ ಕನ್ನಡ ಶಿಕ್ಷಕಿ ತುಂಬ ನೆಚ್ಚಿನ ಶಿಕ್ಷಕಿಯಾಗಿದ್ದರಂತೆ ಅವರಿಗೆ. ಅವರು ಕನ್ನಡ ಪಾಠವನ್ನು ಕೇವಲ ಪುಸ್ತಕಕ್ಕೆ ಸೀಮಿತಗೊಳಿಸದೆ ಸಂದರ್ಭಕ್ಕೆ ತಕ್ಕಂತೆ ಮಹಾಭಾರತದ

ಕಥೆಗಳನ್ನು ತುಂಬ ಆಸಕ್ತಿದಾಯಕವಾಗಿ ಹೇಳ್ತಾ ಇದ್ರು. ಅವರ ಕತೆ ಹೇಳುವ ಶೈಲಿ, ಪಾಠವನ್ನು ಅರ್ಥ ಮಾಡಿಸುವ ರೀತಿ ನನ್ನನ್ನು ತುಂಬ ಪ್ರೇರೇಪಿಸಿತ್ತು. ನನ್ನ ಬಿ ಎಡ್ ಅವಧಿಯಲ್ಲಿ ಅವರು ಕಲಿಸಿದ ಶಿಕ್ಷಕರು ನನಗೆ ತುಂಬ ಇಷ್ಟ. ಅವರು ಒಬ್ಬೊಬ್ಬರಿಂದಲೂ ಒಳ್ಳೆಯ ವಿಷಯವನ್ನು ಕಲ್ತಿದ್ದೀನಿ ಅಂತ ಅವರು ಹೇಳ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಸಂದೇಶವನ್ನು ಟೈಪ್ ಮಾಡಿ ಅವರು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಸಂದೇಶಗಳಿಗೆ. ಹಾಗೆಯೇ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ, ಸ್ಕೂಲ್ನಲ್ಲಿ ಓದಬೇಕಾದ್ರೆ ನಮ್ಮ ಶಿಕ್ಷಕರು ವ್ಯವಸಾಯ ಮಾಡುವುದನ್ನು ಕಲಿಸ್ಕೊಟ್ಟವರು ನಮ್ಮ ಶಿಕ್ಷಕರು. ತಾವೇ ಸ್ವತಃ ನಿಂತು ವ್ಯವಸಾಯವನ್ನು ಮಾಡತೊಡಗಿದ್ರು. ಅವರನ್ನೇ ನೋಡಿ ನಾವು ಗದ್ದೆಗಳಲ್ಲಿ ಹೋಗಿ ಬೇಲಿ ಹಚ್ಚೋದು, ನೀರು ಹಾಯಿಸೋದು ಮಾಡಿಕೊಡ್ತಾ ಇದ್ವಿ. ಈ ಕಾರ್ಯಕ್ರಮದಲ್ಲಿ ಅವರನ್ನು ನಾನು ನೆನಪಿಸ್ಕೋತಾ ಇದ್ದೀನಿ. ಅವರಿಂದ ನಾವು ಕಲಿತ ಪಾಠ ಇವತ್ತಿಗೂ ಅವರನ್ನು ನೆನೆಸುವಂತೆ ಮಾಡುತ್ತೆ. ಕೃಷಿಯನ್ನು ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅಂತ ಅವರೆಲ್ಲ ನಮಗೆ ತಿಳಿಸ್ಕೊಟ್ಟಿದ್ರು ಅಂತ ಬಿ ಎಂ ವಿಶ್ವನಾಥ್ ಅವರು ಬಳ್ಳಾರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧೀಂದ್ರ ಅವರು ಮಲ್ಲೇಶ್ವರಮಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಟೀಚರ್ ಅವರಿಗೆ ಚಾಕ್ಲೇಟ್ ಕೊಟ್ಟಿದ್ರಂತೆ. ಆ ಚಾಕ್ಲೇಟ್ ತಿಂದಮೇಲೆ ಅಥವಾ ಏನೇ ಹಣ್ಣು ತಿಂದರೂ ಕೂಡ ಸಿಪ್ಪೆಯನ್ನು ಕಸದ ಬುಟ್ಟಿಗೆ ಎಸಿಬೇಕು ಅಂತ ಆವಾಗಲೇ ಹೇಳ್ಕೊಟ್ಟಿದ್ರು ನಮಗೆ. ಅದನ್ನು ನಾನು ಈಗಲೂ ಕೂಡ ಪಾಲಿಸ್ತಿದ್ದೀನಿ ಅಂತ ಅವರು ಹೇಳಿದ ಒಂದು ಪಾಠವನ್ನು ನೆನಪಿಸ್ಕೋತಾ ಇದ್ದಾರೆ. ಹಾಗೆ ಇಂಥ ಪಾಠಗಳು ಮೋರಲ್ ಎಥಿಕ್ಸ್ ಅಥವಾ ಎ ಬಿ ಸಿಗಿಂತಲೂ ಮುಖ್ಯ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೌದು. ಹಾಗೇನೆ ಸಂದೇಶ ಕಳಿಸಿದ್ದಾರೆ ಇವರು. ಆವಾಗಲಿಂದ ಬರ್ತಾನೇ ಇಲ್ಲ, ಅದು ಬಫರಿಂಗ್ ಆಗ್ತಾನೇ ಇದೆ. ಎಸ್ ಕುಮಾರ್ ಅವರ ಸಂದೇಶ ಬರ್ತಾ ಇಲ್ಲ, ಇನ್ನ ಬಫರಿಂಗಲ್ಲೇ ಇದೆ. ಪರವಾಗಿಲ್ಲ, ಸಂದೇಶ ಕಳಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಗೀತೆಯ ಕಡೆಗೆ ಸಾಗೋಣ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.
3: ಸಮಯ ಆಗಿದೆ 4:37:42 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ ಸ್ನೇಹಿತರೆ. ನಾನು ಕೇಳಿದ್ದೆ ನಿಮಗೆ ನಿಮ್ಮ ನೆನಪಿನ ಬುತ್ತಿಯಲ್ಲಿ ನಿಮ್ಮ ಶಿಕ್ಷಕರ ಜೊತೆಯ ಒಡನಾಟ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅಥವಾ ಇಂದಿಗೂ ಅವರೊಟ್ಟಿಗಿನ ನಿಮ್ಮ ಸಂಬಂಧ ಹೇಗಿದೆ, ಅಥವಾ ಏನಾದರೂ ಒಂದು ಸಿಹಿಯಾದ ನೆನಪಿದ್ರೆ ನಮ್ಮ ಜೊತೆ ಹಂಚ್ಕೊಳ್ಳಿ ನಿಮ್ಮ ಶಿಕ್ಷಕರೊಟ್ಟಿಗೆ ಅಂತ ಹೇಳಿದೆ. ಸಂದೇಶ ಕಳಿಸಿದ್ದಾರೆ ಎನ್ ಕಲ್ಲಪ್ಪ, ಚನ್ನಪಟ್ಟಣ ಹೊಳಲ್ಕೆರೆ ತಾಲೂಕಿನಿಂದ. ಜೀವನದಲ್ಲಿ ಶಬ್ದ ಕಟ್ಟಿ ಮತ್ತು ತಾಳ್ಮೆ, ಸಹನೆ, ಸತ್ಯನಿಷ್ಠೆಯಿಂದ ನಡೆದುಕೊಂಡಿದ್ದೆ, ಆದರೆ ಜೀವನದಲ್ಲಿ ಯಶಸ್ಸನ್ನ ಗಳಿಸ್ತೀಯಾ ಅಂತ ನಮ್ಮ ತಾಯಿಯವರು ಹೇಳ್ತಾ ಇದ್ರು. ಅದರಂತೆ ನಾನು ನನ್ನ ಜೀವನವನ್ನು ಅಳವಡಿಸಿಕೊಂಡಿದ್ದೀನಿ. ಇದರಿಂದ ನನ್ನ ತಾಯಿಯೇ ಮೊದಲ ಗುರು ಎನ್ನುವುದು ಇಂದಿಗೂ ನನ್ನ ಜೀವನದಲ್ಲಿ ನಾನೆಂದಿಗೂ ಮರೆಯೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಮುಧೋಳ್ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ್ ಕಂಬಾರ ಅವರು ಕೂಡ ಹೇಳ್ತಾ ಇದ್ದಾರೆ, ಶಿಕ್ಷಣವೇನು ನಾನು ತಕ್ಕ ಮಟ್ಟಿಗೆ ಕಲೀಲಿಲ್ಲ, ಆದರೆ ಉದ್ಯೋಗ ಕಲಿಸಿದ ಗುರುವಿನ ಗುರುವನ್ನು ನಾನು ಯಾವಾಗಲೂ ಮರೆಯೋದಿಲ್ಲ. ಅವರು ಕಲಿಸಿದ ವಿದ್ಯೆಯಿಂದ ಜೀವನ ನಡೆಸಿದ್ದೇವೆ, ಆದರೆ ಅವರಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳಿಗೆ.

ಸಮಯ ಆಗಿದೆ 4:45. ಬಹಳಷ್ಟು ಸಂದೇಶಗಳು ಬಂದು ನಮ್ಮನ್ನು ತಲುಪಿದೆ. ಶಿವ ಚಿತ್ರದುರ್ಗದಿಂದ ಅವರ ಸ್ಕೂಲ್ ಟೀಚರ್ ಜೊತೆಗಿನ ನೆನಪನ್ನು ಹಂಚಿಕೊಂಡಿದ್ದಾರೆ ನಮ್ಮ ಜೊತೆ. ಹಾಗೇ ಸಂದೇಶವನ್ನು ಕಳಿಸಿದ್ದಾರೆ ಕುಮಾರಸ್ವಾಮಿ ಆರ್ ಅವರು. ಗಿರಿನಗರದಿಂದ ಪ್ರೌಢಶಾಲಾ ಶಿಕ್ಷಕರು ಇಂದಿಗೂ ಸಹ ನನ್ನ ಸಂಪರ್ಕದಲ್ಲಿದ್ದಾರೆ. ವರ್ಷಕ್ಕೆ ಒಮ್ಮೆ ಒಬ್ಬೊಬ್ಬ ಶಿಕ್ಷಕರಿಗೆ ಗೌರವ ಸಲ್ಲಿಸುವ ಪರಿಪಾಠ ಬೆಳೆಸ್ಕೊಂಡು ಬಂದಿದ್ದೇವೆ. ಇದೊಂದು ಅವಿನಾಭಾವ ಸಂಬಂಧ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹಾಲಿಂಗಪುರದಿಂದ ಶಬ್ಬೀರ್ ಬನಹಟ್ಟಿ ಹಾಗೂ ಸೂಫಿಯಾ ಬನಹಟ್ಟಿ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಾವು ಕೂಡ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ಅಂತ ಖುಷಿಯಿಂದ ಹೇಳ್ಕೊತಾ ಇದ್ದಾರೆ. ಹಾಗೆ ರಮಾ ಭಾಸ್ಕರ್ ಅವರು ಅಜ್ಜಾವರ ಸುಳ್ಳೆ ತಾಲೂಕು ದಕ್ಷಿಣ ಕನ್ನಡದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಬಾಲ್ಯದಿಂದನೂ ಎಲ್ಲ ಟೀಚರ್ಸ್ಗಳ ಮೇಲೆ ಬಹಳ ಪ್ರೀತಿ ಮತ್ತು ಗೌರವ. ಅವ್ರಿಗೂ ಕೂಡ ಹಾಗೆಯೇ ಹೈಸ್ಕೂಲಲ್ಲಿ ಒಬ್ಬರು ಟೀಚರು ತುಂಬ ಅಚ್ಚುಮೆಚ್ಚಿನ ಟೀಚರ್ ಆಗಿದ್ದರು. ಅವರಿಗೆ ಮದುವೆ ಸೆಟ್ಟಾದಾಗ ನಾವು ತುಂಬ ಅತ್ತಿದ್ವಿ, ಅಳ್ತಾ ಅವ್ರನ್ನ ಬೀಳ್ಕೊಟ್ಟಿದ್ವಿ. ಹಾಗೆಯೇ ಆಗಾಗ ಅವರ ಲೆಟರ್ ಕೂಡ ಬರ್ತಿತ್ತು ನಮಗೆ. ಆಮೇಲೆ ಸ್ವಲ್ಪ ದಿನದ ನಂತರ ಅವ್ರು ತೀರ್ಕೊಂಡ್ರು ಅಂತ ಕೂಡ ಗೊತ್ತಾಯಿತು. ಹಾಗೆಯೇ ಕಾಲೇಜ್ನಲ್ಲೂ ಅಫ್ಜಲ್ ಉನಿಜಿ ಎಂಬ ಸಸ್ಯ ಶಾಸ್ತ್ರದ ಟೀಚರ್ ಕೂಡ ಬಹಳ ಆತ್ಮೀಯರಾಗಿದ್ದರು. ಮಗು ಹುಟ್ಟಿದಾಗಲೂ ಕೂಡ ನನಗೆ ಬಂದು ನೋಡ್ಕೊಂಡು ಹೋಗಿದ್ದರು ಅವರು. ಇಂಥ ವಿಷಯಗಳನ್ನು ನಮಗೆ ಮೆಲುಕು ಹಾಕೋಕೆ ಕೊಟ್ಟಿದ್ದೀರಾ, ಧನ್ಯವಾದಗಳು ಅಂತ ಅವರು ಕೂಡ ತಮ್ಮ ನೆನಪಿನ ಆಳದಿಂದ ಒಂದು ಸಂದೇಶವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗೆಯೇ ಗೋಪಾಲ್ ಕಾಂಬ್ಳೇಕರ್ ಶಿವಪುರ ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓದಿದ್ದು ಕೇವಲ 10ನೇ ತರಗತಿ ಮಾತ್ರ. ನನಗೆ ಟೇಲರಿಂಗ್ ಕಲಿಸಿ ನನ್ನ ಜೀವನಕ್ಕೆ ದಾರಿದೀಪ ಆದವರು ನನ್ನ ಗುರುಗಳಾದಂಥ ಶಾನ್ ಟೇಲರ್ ಅಗಲ್ಕೆರ ಅವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಅಂತ ಗೋಪಾಲ್ ಕಾಂಬ್ಳೇಕರ್ ಶಿವಪುರದಿಂದ ಸಂದೇಶವನ್ನು ಕಳಿಸಿ ಹೇಳ್ತಿದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸಂದೇಶಗಳಿಗೆ.

0: ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ವಿ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ನಿಮ್ಮ ಶಿಕ್ಷಕರ ಜೊತೆಗಿನ ಒಳನಾಟವನ್ನು, ನೆನಪುಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಬಹಳಷ್ಟು ಜನರು ಸಂದೇಶ ಕಳಿಸಿ ತಮ್ಮ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಸಂದೇಶವನ್ನು ಕಳುಹಿಸಿದ ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೂ ಕೂಡ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ, ಸಮಯ ಆಗಿದೆ 4:54:18 ಪರಿಮಳ ಮಿಕ್ಸ್ಡ್ ಮೆಲೋಡಿ ಕಾರ್ಯಕ್ರಮದೊಂದಿಗೆ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮವನ್ನು ಕೂಡ ಮುಗಿಸುವಂತಹ ಸಮಯ ಬಂದಿದೆ. ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮದಲ್ಲಿ ನನ್ನೊಂದಿಗೆ ಜೊತೆಯಾಗಿದ್ದ ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ, ಮತ್ತೊಮ್ಮೆ ಶಿಕ್ಷಕ ವೃಂದಕ್ಕೆ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸ್ತಾ, ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್. ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಜೊತೆಯಾಗಿದ್ದೆ ನಾನು RJ ವಿನುತಾ ಶಶಿಧರ್. ಮತ್ತೊಂದು ದಿನ ಮತ್ತೊಂದು ಪ್ರಸಾರದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮ್ಮ ಬಾನುಲಿ ಬಂದು ವಿನುತಾ ಶಶಿಧರ್ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು.
1: ಜಿಯಾ ಚಲೇ ಜಾ ಚಲೇ.

0: Idu non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 5 ಗಂಟೆ ಆಗೋಯ್ತು. ಕನ್ನಡ ಕಾಮನು ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಎಫ್ಎಂ ರೇನ್ಬೋ ಇದು. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ಮಮತಾ. ಎಸ್, ಇವತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮಿಷ್ಟದ ಹಾಡನ್ನ ನೀವು ಗೆಲ್ಲಬೇಕು ಅಂದರೆ ಏನಪ್ಪ ಮಾಡಬೇಕು ಅಂದ್ರೆ, ನಿಮ್ಮ ಹಾಡನ್ನ ಗೆದ್ದು ನೀವು ಕೇಳಬೇಕು ಅಂದ್ರೆ 9408091013 ಈ ವಾಟ್ಸ್ಆಪ್ ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಐ ರೆಡಿ ಅಂತ ಹೇಳಿ ಸಂದೇಶವನ್ನು ರವಾನೆ ಮಾಡಿ. ಅದಾದ ನಂತರ ನಿಮ್ಮ ಹೆಸರು ಮತ್ತು ಊರನ್ನು ಕೂಡ ಸೇರಿಸಿ, ನಾವೇ ನಿಮಗೆ ಕಾಲ್ ಮಾಡ್ತೀವಿ. ಯಾರಿಗೆ ಕಾಲ್ ಬರಬಹುದು? ನಿಮಗೆ ಆಗಿರ್ಬೋದು. ತೀರಾ ಸುಲಭವಾದ ಪ್ರಶ್ನೆ, ನಿಮ್ಮ ಹಾಡನ್ನ ರಿಕ್ವೆಸ್ಟ್ ಅಲ್ಲ ರೀ, ಗೆಲ್ಲೋ ಅವಕಾಶ. ಬೇಗ ಬೇಗ ಬೇಗ ಈ ಅವಕಾಶ ನಮಸ್ ಮಾಡಿಕೊಳ್ಳದೆ ನಮಗೆ ಸಂದೇಶವನ್ನು ಕಳಿಸ್ಕೊಡಿ. 9408091013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ.

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಈ ಹೊತ್ತಲ್ಲಿ ಯಾರಪ್ಪ ನಮ್ಮ ಜೊತೆಯಾಗಿರೋದು ಅಂದರೆ ಈಚಲಬೀಡಿನಿಂದ ನಾಗೇಂದ್ರ ಅವರು. ನಮಸ್ಕಾರ ನಾಗೇಂದ್ರ ಅವರೇ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಎಸ್, ಹೇಳಿ, ಹೇಗಿದ್ದೀರಾ? ಆರಾಮಾ?
1: ಚೆನ್ನಾಗಿದ್ದೀವಿ ಮೇಡಮ್, ನೀವ್ ಹೇಗಿದ್ದೀರಾ?
0: ನಾವು ಸೂಪರ್ ಆಗಿದೀವಿ. ಈಚಲಬೀಡಿಯಿಂದ ಮೆಸೇಜ್ ಮಾಡಿದ್ರಿ, ಐ ಆಮ್ ರೆಡಿ ಅಂತ. ಪ್ರಶ್ನೆ ಕೇಳೋದಕ್ಕೆ ನಾನ್ ರೆಡಿ ಆಗಿದ್ದೀನಿ, ಉತ್ತರ ಕೊಡೋದಕ್ಕೆ ನೀವು ಕೂಡ ರೆಡಿನಾ?
1: ಟ್ರೈ ಮಾಡ್ತೀನಿ ಮೇಡಮ್.
0: ಓಕೆ, ಪ್ರಯತ್ನ ಮಾಡ್ತೀನಿ ಅಂತ ನಮ್ಮ ನಾಗೇಂದ್ರ ಅವರು ಹೇಳ್ತಾ ಇದ್ದಾರೆ. ಸರಿ, ಹಾಗಾದ್ರೆ ನಿಮಗೆ ನಾನ್ ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ನೀವು ಪಕ್ಷಿಗಳನ್ನ ನೋಡೇ ಇರ್ತೀರಾ, ಹಕ್ಕಿಗಳನ್ನ ನೋಡೇ ಇರ್ತೀರಾ, ಹೌದಾ? ಹಕ್ಕಿಗಳನ್ನ ನೋಡೇ ಇರ್ತೀರಾ, ಹೌದಾ? ಓಕೆ, ನನ್ನ ಪ್ರಶ್ನೆ ಏನಂದ್ರೆ, ನಾವು ಒಂದು ಹೂವನ್ನ ನೋಡ್ತಾ ಇದೀವಿ ಅಂತ ಅಂದ್ಕೊಳ್ಳೋಣ. ಓಕೆ, ಒಂದು ಹೂವನ್ನ ನೋಡ್ತಾ ಇದೀವಿ ನಾವು ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ. ನಿಮ್ಮ ಜೊತೆಯಲ್ಲಿ ಒಂದು ಹಕ್ಕಿ ಇದೆ, ನೀವು ಮತ್ತು ಆ ಹಕ್ಕಿ ಇಬ್ರು ಕೂಡ ಒಂದು ಹೂವನ್ನ ನೋಡ್ತಾ ಇದ್ದೀರಾ ಅಂತ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಕಲ್ಪನೆ ಮಾಡ್ಕೊಳ್ಳಿ, ಆಯ್ತಾ? ಈಗ ನಿಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲೇ ಆ ಹಕ್ಕಿಯ ಕಣ್ಣಿಗೂ ಆ ಹೂವು ಕಾಣುತ್ತದ? ಇದು ನನ್ನ ಪ್ರಶ್ನೆ. ಸಮಯ ಶುರುವಾಗಿದೆ ಈಗ.
1: ಇಲ್ಲ ಮೇಡಮ್, ಅದು ಹಕ್ಕಿಯ ಕಣ್ಣು ತೀಕ್ಷ್ಣವಾಗಿರುತ್ತೆ, ನಮಗಿನ್ನು ಬಹಳ ಸೂಕ್ಷ್ಮವಾಗಿರ್ತವೆ ಅದರ ಇದುಗಳು, ನೋಡುವ ದೃಷ್ಟಿಕೋನ.
0: ಓಕೆ,
1: ನಮಗೆ ಕಾಣದ ರೀತಿಯಲ್ಲಿ ಅದು ಕಾಣಬಹುದು, ಯಾಕಂದ್ರೆ ಅದು ನಮ್ಮ ಕಣ್ಣಿಗೆ ಅದು ಒಂದು ಹೂವು ಚಿಕ್ಕದಾಗಿ ಸ್ವಲ್ಪ ಇದಾಗಿ ಕಂಡ್ರೆ ಅದಕ್ಕೆ ಒಂದ್ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ. ಹಾಗೇನೆ ನಾವು ಒಂದು ಹೂವನ್ನ ಬೇರೆ ರೀತಿಯಲ್ಲಿ ದೃಷ್ಟಿಕೋನದಿಂದ ನೋಡಿದ್ರು ಕೂಡ ಹಕ್ಕಿ ತನಗೆ ಬೇಕಾದ ದೃಷ್ಟಿಕೋನದಲ್ಲಿ, ಯಾಕಂದ್ರೆ ಅದರ ಸೌಂದರ್ಯವನ್ನು ಹಕ್ಕಿ ಬೇರೆ ರೀತಿ ನೋಡಬಹುದು, ನಾವು ಬೇರೆ ರೀತಿ ನೋಡ್ತಾ ಇದ್ದೀವಿ.
0: ಓಕೆ, ನಿಮ್ ಸಮಯ ಆಗ ಹೋಯ್ತು. ಅಂದ್ರೆ ನೀವ್ ಹೇಳೋ ಪ್ರಕಾರ ಹೂವನ್ನ ನೋಡಿದಾಗ ಕಾಣೋ ಬಣ್ಣಕ್ಕಿಂತ ಇನ್ನು ಸೂಕ್ಷ್ಮವಾಗಿ ಹಕ್ಕಿಗಳಿಗೆ ಕಾಣಿಸುತ್ತೆ ಅಂತ ಹೇಳ್ತಿದ್ದೀರಾ, ಕರೆಕ್ಟ್?
1: ಹೌದು ಮೇಡಮ್.
0: ಇದೇ ನಿಮ್ ಉತ್ತರ? ಏನು ಚೇಂಜ್ ಇಲ್ಲ ಇದ್ರಲ್ಲಿ, ಪಕ್ಕಾ?
1: ಮೇಡಮ್,
0: ಸರಿ, ಹಾಗಾದರೆ ನಿಮ್ಮ ಉತ್ತರವೇನಾಗಿದೆ ನೋಡೇ ಬಿಡೋಣ. ಸರ್, ಪರ್ಫೆಕ್ಟ್ ಸರ್, ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ.
1: ಥ್ಯಾಂಕ್ ಯು ಮೇಡಮ್.
0: ಏನ್ ಅನಿಸ್ತಾ ಇದೆ, ಖುಷಿ ಅನಿಸ್ತಿದ್ಯಾ?
1: ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ನಾವು ಸುಮಾರು ವರ್ಷಗಳಿಂದ ಕೇಳ್ತಾ ಇದೀವಿ ಎಫ್ಎಂ.
0: ಓಕೆ,
1: ಹಾಗೇನೆ ಮತ್ತೆ ಈಗ ನಾವು ಇದನ್ನ ಮಾಡಿ ಭಾಗವಹಿಸಿದ್ದು ಕೂಡ ತುಂಬಾ ಖುಷಿ ಆಯ್ತು.
0: ಎಸ್, ಆಕ್ಚುಲಿ ಇದಕ್ಕೆ ಕಾರಣ ಏನ್ ಗೊತ್ತಾ? ನೋಡಿ, ಸಾಮಾನ್ಯವಾಗಿ ಮನುಷ್ಯರ ಕಣ್ಣಲ್ಲಿ ಒಂದು ಮೂರು ವಿಧದ ಕೋನ್ ಫೋಟೋ ರೆಸೆಪ್ಟರ್ಸ್ ಅಂತ ಹೇಳಿ ಅಂತಾರೆ. ಅಂದ್ರೆ ಅದನ್ನ ಕಣ್ಣಿನ ಸಂವೇದನಾ ಕೋಶಗಳು ಅಂತ ಅನ್ಬೋದು. ಮೂರು ವಿಧದಲ್ಲಿ ಕಾಣಸಿಗುತ್ತೆ, ಅಂದ್ರೆ ಬೆಳಕಿನಿಂದ ಬಣ್ಣಗಳನ್ನ ಗ್ರಹಿಸೋದಕ್ಕೆ. ಆದರೆ ಅನೇಕ ಪಕ್ಷಿಗಳಲ್ಲಿ, ಅನೇಕ ಪಕ್ಷಿಗಳಲ್ಲಿ ಈ ವ್ಯವಸ್ಥೆ ನಾಲ್ಕು ವಿಧದಲ್ಲಿದೆ, ಅಂದ್ರೆ ನಮಗಿಂತ ಜಾಸ್ತಿ ಇದೆ. ಅದಕ್ಕೋಸ್ಕರನೇ ಅವು ಬಣ್ಣ ಕೂಡ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ, ಇದು ಅನೇಕ ಪಕ್ಷಿಗಳು ನಿಮ್ಗೆ ನೇರಳಾತೀತ ಬೆಳಕು ಅಥವಾ ಅಲ್ಟ್ರಾ ವೈಲೆಟ್ ಲೈಟ್ ಅಂತ ಗೊತ್ತಲ್ವಾ, ಅದನ್ನ ಕೂಡ ಗ್ರಹಿಸಬಲ್ಲವಂತೆ.
1: ಅಷ್ಟೇ ಅಲ್ಲದೆ,
0: ಹಾ ಹೌದು, ಅಷ್ಟೇ ಅಲ್ಲದೆ ಈಗ ನಾವು ಒಂದು ಹೂ ನೋಡ್ತೀವಲ್ವ, ತುಂಬಾ ಸರಳವಾಗಿದೆ, ಎಷ್ಟು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿದೆ ನೋಡಪ್ಪ ಹೂವು ಅಂತೀವಿ. ಆದ್ರೆ ಅದೇ

0: ನಾವು ಮತ್ತೊಂದು ಪಕ್ಷಿಗೆ ಬೇರೆ ಬೇರೆ ಇನ್ನು ಹೆಚ್ಚಿನ ನಾವು ನೋಡಕ್ಕಾಗದಿರೋ ಬಣ್ಣದ ವಿನ್ಯಾಸಗಳೊಂದಿಗೆ ಕಾಣಿಸಬಹುದಂತೆ.
1: ಹೌದು ಮೇಡಮ್.
0: ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರಕೃತಿ.
1: ಪ್ರಕೃತಿ ತುಂಬಾ ಚೆನ್ನಾಗಿದೆ ಮೇಡಮ್. ಪ್ರಕೃತಿ ಇಲ್ಲದೆ ನಾವಿಲ್ಲ. ಪ್ರಕೃತಿಯಿಂದ ನಾವು ಇವಾಗ ಸ್ವಲ್ಪ ವಿಕೃತಿಗೊಳಿಸಿ ಈಗ ಕೆಲವೊಂದು ವಿಕೋಪಕ್ಕೆ ಒಳಗಾಗ್ತಾ ಇದ್ದೇವೆ.
0: ಖಂಡಿತವಾಗ್ಲೂ ಅದನ್ನ ಮನುಷ್ಯ ಎಚ್ಚೆತ್ಕೋಬೇಕಾಗತ್ತೆ ಮತ್ತು ಸಾಕಷ್ಟು ಈ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ ಅವರೇ, ನಿಮ್ಮೊಟ್ಟಿಗೆ ಮಾತಾಡಿ ತುಂಬಾ ಖುಷಿ ಆಯ್ತು. ತುಂಬಾ ತುಂಬಾ ತುಂಬಾ ಥ್ಯಾಂಕ್ಸ್.
1: ಹಿಮ ಕುಸಿತದಿಂದ ಎಷ್ಟೋ ಜನಗಳ ಸಾವು ನೋವಾಗಿದೆ.
0: ಖಂಡಿತವಾಗ್ಲೂ ಥ್ಯಾಂಕ್ ಯು ಸೋ ಮಚ್, ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನಿಮಗೋಸ್ಕರ ಗೆದ್ದಿರೋದಕ್ಕೆ ಈ ಒಂದು ಒಳ್ಳೆ ಹಾಡು ಪ್ರಸಾರವಾಗುತ್ತೆ. ಚಿಕ್ಕ ಯಜಮಾನ್ರು ಚಿತ್ರದಿಂದ ಕೇಳ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
1: ಓಕೆ ಮೇಡಮ್, ಧನ್ಯವಾದಗಳು.
0: ಧನ್ಯವಾದಗಳು. ನಾಗೇಂದ್ರ ಅವರು ಈ ಚಲ ವೀಡಿಯೋದ ಇಷ್ಟು ಹೊತ್ತು ಮಾತಾಡಿದ್ರು, ನಮ್ಮ ಜೊತೆಯಾಗಿ ಸರಿಯಾದ ಉತ್ತರವನ್ನ ಕೊಟ್ಟು ಅವರ ಹಾಡನ್ನ ಗೆದ್ಕೊಂಡ್ರು. ನೀವು ಕೂಡ ಇವರ ಹಾಗೆ ಸರಿಯಾಗಿ ಉತ್ತರ ಕೊಡ್ತೀರಾ, ಟ್ರೈ ಮಾಡ್ತೀರಾ? 9480901013 9480901013 ಐ ಆಮ್ ರೆಡಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನ ಟೈಪ್ ಮಾಡಿ ಕಳಿಸ್ಕೊಡಿ. ಕೇಳ್ತಾ ಇರಿ ಇದು ಕನ್ನಡ ಕಾಮನ್ ಬೆಲ್ಲು 101.3 MHz.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹೆಡ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಮಗೆ ಸಂದೇಶ ಬಂದಿತ್ತು ಐ ಎಂ ರೆಡ್ಡಿ ಅಂತ ಹೇಳಿ ದಾವಣಗೆರೆಯಿಂದ. ಯಾರು ಸಂದೇಶ ಕಳಿಸ್ಕೊಟ್ಟವರು? ನಮಸ್ಕಾರ. ನಮಸ್ಕಾರ, ಯಾರು ಸಂದೇಶ ಕಳುಹಿಸಿಕೊಟ್ಟವರು? ಎಸ್, ಯಾರಿದು? ಯಾರಿದು ಯಾರಿದು ಸಂದೇಶ ಕಳಿಸ್ಕೊಟ್ಟವರು? ಹಲೋ
1: ಹಲೋ ಮೇಡಮ್, ಹೇಳಿ.
0: ಹಾ ಸರ್, ಯಾರು ಸಂದೇಶ ಕಳಿಸ್ಕೊಟ್ಟಿದ್ದು ರೆಡಿ ಅಂತ? ನಮಸ್ಕಾರ ತಿಮ್ಮೇಶ್ ಯಾದವ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ನಮಸ್ಕಾರ ಸರ್. ಈಗ ನಿಮಗೋಸ್ಕರ ನಾನ್ ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಪ್ರಶ್ನೆನ ಕೇಳ್ಬೋದಾ
1: ಮೇಡಮ್? ಸೌಂಡ್ ಕೇಳಿಸ್ತಾರೆ.
0: ಪ್ರಶ್ನೆನ ಕೇಳ್ಬೋದಾ?
1: ಕೇಳಿ ಮೇಡಮ್.
0: ಎಸ್, ನೀವು ತುಂಬಾ ದಾವಣಗೆರೆಯಿಂದ ಸಂದೇಶ ಕಳುಹಿಸಿ ಕೊಟ್ಟಿದ್ರಿ. ಸೊ ನಿಮಗೋಸ್ಕರ ನಾವು ಕೇಳ್ತಾ ಇರುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸಾಮಾನ್ಯವಾಗಿ ಟೆನ್ನಿಸ್ ಬಾಲ್ ಅಲ್ಲಿ ಆಟ ಆಡ್ತಿರ್ತೀರಾ ಅಲ್ವಾ? ಟೆನ್ನಿಸ್ ಬಾಲ್ ಅನ್ನ ನೋಡಿರ್ತೀರಾ. ಒಂದು ಅದರಲ್ಲಿ ಬರೀ ಬಾಲ್ ಇರಲ್ಲ, ಅದರ ಮೇಲೆ ಲೈಟ್ ಆಗಿ ನಿಮಗೆ ಒಂದು ಫಜಿ ಫಜಿ ಆದಂತಹ ಪದರ ಕಾಣಸಿಗುತ್ತೆ, ಹೌದಾ? ಒಂದು ಬಟ್ಟೆ ಬಟ್ಟೆ ತರ ಉದ್ರು ಉದ್ರ ತರ, ಹೌದಾ? ಆ ಒಂದು ಪದರ ಯಾತಕ್ಕೆ ಬೇಕು? ಇದು ನಮ್ಮ ಪ್ರಶ್ನೆ. ಅಂದ್ರೆ ಒಂದು ಸಣ್ಣ ರೋಮದಂತ ಇರುತ್ತಲ್ವಾ ಪದರ, ಆ ಒಂದು ಪದರ ಯಾತಕ್ಕೆ ಬೇಕು? ಇದು ನಮ್ಮ ಪ್ರಶ್ನೆ. ಸಮಯ ಶುರುವಾಗಿದೆ. ಓಕೆ, ಆಪ್ಷನ್ ಬೇಕು ಅಂತ ಡೈರೆಕ್ಟ್ ಆಗಿ ಕೇಳ್ಬಿಟ್ರಿ. ಸೊ ನಿಮಗೆ ನಾವು ಆಪ್ಷನ್ ಕೊಡ್ತಾ ಇರುವಂತದ್ದು ಈ ರೀತಿಯಾಗಿದೆ. ಆಪ್ಷನ್ ಎ, ಈ ಮೇಲ್ಮೈಯಿಂದ ಹೆಚ್ಚಿನ ರೀತಿಯಲ್ಲಿ ಟೆನ್ನಿಸ್ ಬಾಲ್ಗೆ ಗಲೀಜು ಅಂಟುವುದಿಲ್ಲ. ಆಪ್ಷನ್ ಬಿ, ಈ ಮೇಲ್ಮೈಯಿಂದ ಗಾಳಿಯೊಂದಿಗೆ ಚೆಂಡಿನ ಇಂಟರಾಕ್ಷನ್ ಅನ್ನು ಬದಲಾವಣೆ ಮಾಡುತ್ತದೆ. ಆಪ್ಷನ್ ಸಿ, ಈ ಮೇಲ್ಮೈಯಿಂದ ಗಾಳಿಯಲ್ಲಿ ಚೆಂಡು ಸ್ಪಿನ್ ಆಗದೆ ನೇರವಾಗಿ ಸಾಗಲು ಸಹಾಯಕವಾಗುತ್ತದೆ. ಈಗ ನಿಮ್ಮ ಸಮಯ ಶುರು.
1: ಮೇಡಮ್ ಸಿ ಮೇಡಮ್.
0: ಸಿ, ಆಪ್ಷನ್ ಸಿ.
1: ಹಾ ಮೇಡಮ್,
0: ಪಕ್ಕ?
1: ಹಾ ಮೇಡಮ್.
0: ಯಾವುದೇ ರೀತಿ ಡೌಟ್ ಇಲ್ಲ ನಿಮ್ಗೆ?
1: ಇಲ್ಲ ಮೇಡಮ್.
0: ಫಿಕ್ಸ್ ಮಾಡ್ಬಿಡ್ಲಾ?
1: ಹಾ ಮೇಡಮ್.
0: ಓಕೆ, ಈಗ ನೀವು ಕೊಟ್ಟಂತ ಉತ್ತರವಾಗಿತ್ತು. ಏನಾಯ್ತು ಸರ್?
1: ರಾಂಗ್ ಆಯ್ತು ಮೇಡಮ್.
0: I'm really sorry.
1: No problem.
0: ಆಕ್ಚುಲಿ ಏನಂತ ಹೇಳಿದ್ರೆ, ಆ ಮೇಲ್ಮೈ ಏನಿದೆ ಗಾಳಿಯೊಂದಿಗೆ ಚೆಂಡಿನ ಇಂಟರಾಕ್ಷನ್ ಆಗುತ್ತಲ್ಲ, ಅದನ್ನ ಬದಲಾವಣೆ ಮಾಡುತ್ತೆ. ಅಂದ್ರೆ ಚೆಂಡಿನ ವೇಗ, ಸ್ಪಿನ್ನು, ಮತ್ತೆ ಫ್ಲೈಟ್, ಇದೆಲ್ಲ ಏನಿದೆ ಅಲ್ವಾ, ಇದೆಲ್ಲದ್ರ ಮೇಲೆ ಏರೋಡೈನಮಿಕ್ ಫೋರ್ಸಸ್ ಏನಿದೆ ಅದನ್ನ ಬದಲಾವಣೆ ಮಾಡುತ್ತೆ. ಸೊ ಇದರಿಂದಾನೇ ಆ ಸಣ್ಣದಾಗಿ ರೋಮ ರೋಮ ತರ ಸಿಗುತ್ತಲ್ಲ ಫಜ್ಜಿ ಪದರ, ಅದರಿಂದಾನೇ ಚೆಂಡಿನ ಆಟ ತನ್ನ ದಿಕ್ಕನ್ನ ಪಡ್ಕೊಳ್ಳುವಂಥದ್ದು. ಇದನ್ನ ಆಕ್ಚುಲಿ ನ್ಯಾಪ್ ಅಂತ ಕೂಡ ಕರೀಲಾಗುತ್ತೆ. ನ್ಯಾಪ್ ಅಂದ್ರೆ ನಾವು ಮಧ್ಯಾಹ್ನ ಹೊತ್ತು ಒಂದ್ ಒಳ್ಳೆ ನಿದ್ದೆ ತೆಗೆದು ಎದುರ್ತೀವಲ್ಲ ಒಂದ್ 10-10 ನಿಮಿಷ, ಆ ನ್ಯಾಪ್ ಅಲ್ಲ, ಈ ನ್ಯಾಪೇ ಬೇರೆ. ಓಕೆ, ನೆಕ್ಸ್ಟ್ ಟೈಮ್ ಇಂದ ಖಂಡಿತವಾಗ್ಲೂ ನೀವು ಆಟ ಆಡ್ಬೇಕಾದ್ರೆ ನೋಡ್ಕೊಂಡು ಚೆಂಡನ್ನ ಚೆನ್ನಾಗಿ ಆಟ ಆಡಿ, ಆಗ್ಬೋದಾ? ಓಕೆ, ಥ್ಯಾಂಕ್ ಯು ಸೋ ಮಚ್ ತಿಮ್ಮೇಶ್ ಅವರೇ, ನಿಮ್ ಒಟ್ಟಿಗೆ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು. ಖಂಡಿತ ನೆಕ್ಸ್ಟ್ ಟೈಮ್ ಒಳ್ಳೇದಾಗಿ ಸರಿಯಾಗಿ ಉತ್ತರ ಕೊಡೋ ಹಾಗಾಗ್ಲಿ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಕೇಳಿದ್ರಿ, ತುಂಬಾ ಚೆನ್ನಾಗಿ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ರು, ಬಟ್ ಲಾಸ್ಟ್ ಮಿನಿಟ್ಟಲ್ಲಿ ಬಿ ಅಂತ ಹೇಳಬೇಕಾಗಿದ್ದು ಸಿ ಅಂತ ಹೇಳ್ಬಿಟ್ರು. ಪರವಾಗಿಲ್ಲ, ನೀವು ಕೂಡ ಇವರ ಹಾಗೆ ಟ್ರೈ ಮಾಡುವೆ ನಾನು ಅಂತ ಹೇಳೋದಾದರೆ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ವಾಟ್ಸ್ಆ್ಯಪ್ಗೆ ನಿಮ್ಮ ವಾಟ್ಸ್ಆ್ಯಪಿಂದ ಐ ಎಮ್ ರೆಡಿ ಅಂತ ಹೇಳಿ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶ ಕಳಿಸ್ಕೊಡಿ. ನಾವೇ ನಿಮಗೆ ಕಾಲ್ ಮಾಡ್ತಿದ್ದೀರಿ. ನೆಕ್ಸ್ಟ್ ಕಾಲ್ ಯಾರಿಗೆ ಹೋಗುತ್ತೆ ಗೊತ್ತಾಗುತ್ತೆ. ಜೊತೆಯಾಗೇ ಇರಿ. ಇದು FM ರೈನ್ಬೋ.

0: ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ನಮಗೆ ಸಂದೇಶ ಬಂದಿತ್ತು ಬೆಳಗಾವಿಯಿಂದ ಧಾರು ಚೌಗಳ ಅವರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಪ್ರಶ್ನೆ ಕೇಳಕ್ಕೆ ನಾನಂತೂ ರೆಡಿ ಆಗಿದ್ದೀನಿ, ಉತ್ತರ ಕೊಡಕ್ ನೀವು ಕೂಡ ರೆಡಿ ಆಗಿದ್ದೀರಾ? ಓಕೆ, ರೆಡಿ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮಗೆ ನಾವು ಕೇಳುವಂತಹ ಪ್ರಶ್ನೆ ಈ ರೀತಿಯಾಗಿದೆ. ಸರ್, ಸಾಮಾನ್ಯವಾಗಿ ಒಂದಷ್ಟು ಹುಲ್ಲನ್ನ ಕತ್ತರಿಸಿದಾಗ ವಿಶೇಷವಾದ ವಾಸನೆಯನ್ನ ನೀವು ಗಮನಿಸಿರ್ತೀರಾ, ಹೌದಾ?
1: ಹಲೋ.
0: ಹಾ, ಹುಲ್ಲನ್ನ ಕತ್ತರಿಸಿದಾಗ ಒಂದು ವಿಶೇಷವಾದ ವಾಸನೆ ಕೇಳಿ ಬರುತ್ತೆ, ನಿಮಗೆ ತೇಲಿ ಬರುತ್ತೆ, ಹೌದಾ? ಹುಲ್ಲನ್ನ ಕತ್ತರಿಸಿದಾಗ ಕೇಳಿಸ್ತಾ ಇದೆಯಾ? ಹುಲ್ಲನ್ನ ಕತ್ತರಿಸಿದಾಗ ಒಂದು ವಿಶೇಷವಾದ ವಾಸನೆ ನಮ್ಮನ್ನ ತಲುಪುತ್ತೆ, ಹೌದಾ? ಹೌದು. ಅದನ್ನ ಹುಲ್ಲಿನಿಂದ ಬರುವ ವಾಸನೆನ ಅಥವಾ ಅದು ಬೇರೆ ರೀತಿಯಾದಂತಹ ವಾಸನೆನ, ಅಂದ್ರೆ ಇದು ಯಾವ ರೀತಿಯಾದಂತಹ ವಾಸನೆ ಆಗಿರುತ್ತೆ, ಇದು ನನ್ನ ಪ್ರಶ್ನೆ. ಇದು ತುಂಬಾ ಒಳ್ಳೆಯ ರೀತಿಯ ವಾಸನೆನ ಅಥವಾ ಹುಲ್ಲಿನ ಜೀವಕೋಶಗಳಿದೆ ನೋವಿಂದಾಗುವಂತಹ ವಾಸನೆನ ಅನ್ನುವಂಥದ್ದು ನನ್ನ ಪ್ರಶ್ನೆ. ಸಮಯ ಶುರು. ಏನು ಆಪ್ಷನ್ ಕೊಡ್ಬೇಕಾ, ಹೇಗೆ? ಓಕೆ, ಸರಿ ಸರ್. ಆಪ್ಷನ್ ಈ ರೀತಿಯಾಗಿದೆ. ಆಪ್ಷನ್ ಎ, ಇದು ಹುಲ್ಲಿನ ಜೀವಕೋಶಗಳು ಹಾನಿಗೊಳಗಾದಾಗ ಉಂಟಾಗುವ ವಾಸನೆ. ಆಪ್ಷನ್ ಬಿ, ಇದು ಹುಲ್ಲುಗಳ ಮಿಶ್ರಣದಿಂದ ಉಂಟಾಗುವ ವಾಸನೆ. ಆಪ್ಷನ್ ಸಿ, ಇವು ಹುಲ್ಲುಗಳು ಕತ್ತರಿಸಿದಾಗ ಗಾಳಿಯನ್ನು ಹುಡುಕಲು ಹೊರಬಿಡುವ ವಾಸನೆ. ನಿಮ್ಮ ಸಮಯ ಈಗ ಶುರು.
1: ಹಲೋ ಹಲೋ ಹಲೋ ಮೇಡಮ್,
0: ಯಾವುದು ಸರ್ ಸರಿಯಾದ ಉತ್ತರ? ಕೇಳಿಸ್ತಾ ಇದೆ, ಹೇಳಿ ಸರ್, ಯಾವುದು ಸರಿಯಾದ ಉತ್ತರ? ಯಾವುದು ಸರ್ ಸರಿಯಾದ ಉತ್ತರ?
1: ಹಲೋ
0: ಸರ್, ಸರ್ ಕೇಳಿಸ್ತಾ ಇದೆ, ಯಾವುದು ಸರಿಯಾದ ಉತ್ತರ? ಯಾವುದು? ಓಕೆ, ಆಪ್ಷನ್ಗಳು ಮತ್ತೊಮ್ಮೆ ಹೇಳಬೇಕಾಗಿತ್ತ? ಮತ್ತೊಮ್ಮೆ ಬೇಕಾಗಿತ್ತ ಆಪ್ಷನ್? ಓಕೆ, ಬಹುಶಃ ನಮಗೂ ಅವರಿಗೂ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಕೂಡ. ಸರ್ ಮತ್ತೊಮ್ಮೆ ಕೇಳಿಸ್ತಾ ಇದೆಯಾ? ಖಂಡಿತವಾಗ್ಲೂ ಕೇಳುಗ್ರೆ, ದಯವಿಟ್ಟು ನೀವು ಟ್ರಾವೆಲ್ ಮಾಡ್ತಾ ಇರೋದಾದ್ರೆ ನಿಮ್ಮ ವೆಹಿಕಲ್ ಅನ್ನ ಪಕ್ಕದಲ್ಲಿ ಎಲ್ಲಾದರೂ ಸೈಡಲ್ಲಿ ಹಾಕಿ ನಂತರ ಮಾತಾಡಿ, ಅಥವಾ ನೀವೆಲ್ಲಾದರೂ ಸ್ಥಾನವನ್ನ ರೀಚ್ ಆದಂತಹ ನಂತರದಲ್ಲಿ ಐ ಆಮ್ ರೆಡಿ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಡಿ. ಇಲ್ಲಾಂದ್ರೆ ಟ್ರಾವೆಲ್ ಮಾಡ್ತಾ ಇರೋಂತಹ ಟೈಮಲ್ಲಿ ಓಕೆ ಮಾತಾಡ್ಬಿಡೋಣ ಅಂತ ಹೇಳಿ ಮೆಸೇಜ್ ಮಾಡಿದ್ರೆ ಖಂಡಿತವಾಗ್ಲೂ ಈ ರೀತಿಯಾದಂತಹ ಕಮ್ಯುನಿಕೇಶನ್ ಗ್ಯಾಪ್ ಉಂಟಾಗುತ್ತೆ. ಓಕೆ, ಹಾಗಾದರೆ ನಿಮಗೆ ನಾನು ಕೊಟ್ಟಂತಹ ಉತ್ತರಗಳಲ್ಲಿ ಏನಂದ್ರೆ ಹುಲ್ಲಿನ ಜೀವಕೋಶಗಳು ಹಾನಿಯಾಗುತ್ತಲ್ಲ, ಅಂತಹ ಟೈಮಲ್ಲಿ ಒಂದಷ್ಟು ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಹೇಳಿ ಅಂತ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಬಿಡುಗಡೆ ಆಗುತ್ತೆ, ಅದರಲ್ಲಿ ಗ್ರೀನ್ ಲೀಫ್ ವೊಲಟೈಲ್ಸ್ ಕೂಡ ಕಾಣಸಿಗುತ್ತೆ. ಹಾಗಾಗಿನೇ ಈ ಮಿಶ್ರಣ ಏನಿದೆ, ರಾಸಾಯನಿಕಗಳ ಮಿಶ್ರಣ, ಇದರಿಂದಾಗಿ ಆಗಷ್ಟೇ ಕಟ್ ಮಾಡಿದಂತಹ ಹುಲ್ಲಿನಿಂದ ವಿಶೇಷವಾದ ವಾಸನೆ ನಮಗೆ ಸಿಗುವಂಥದ್ದು. ಎಸ್, ಹೌದು, ಇದಾಗಿತ್ತು ಸರಿಯಾದ ಉತ್ತರ. ಬೆಳಗಾವಿಯಿಂದ ಬಂದಿತ್ತು ಕರೆ ನಮಗೆ ಧರು ಚೌಗಳ ಅವರದ್ದು, ಬಟ್ ಆದರೆ ಅವರು ಉತ್ತರವನ್ನ ನೀಡೋದ್ರಲ್ಲಿ ಟ್ರಾವೆಲಿಂಗ್ ಅಲ್ಲಿ ಇದ್ರು ಅಂತ ಅನಿಸ್ತಾ ಇದೆ, ಹಾಗಾಗಿ ನಮಗೂ ಅವರಿಗೂ ಮಧ್ಯದಲ್ಲಿ ಕಮ್ಯುನಿಕೇಶನ್ ಸಾಧ್ಯ ಆಗಲಿಲ್ಲ. ಖಂಡಿತವಾಗಲೂ ನೀವು ಕೂಡ ಐ ಆಮ್ ರೆಡಿ ಅಂತ ಹೇಳಿ ಟೈಪ್ ಮಾಡಿ ಕಳಿಸ್ಕೊಡ್ಬೋದು. 9480901013 9480901013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ನಿಮ್ಮ ಹೆಸರು ಮತ್ತು ಊರಿನ ಜೊತೆಯಾಗಿ ಸಂದೇಶವನ್ನು ರವಾನೆ ಮಾಡಿ ಐ ಆಮ್ ರೆಡಿ ಅಂತ ನಮಗೆ ಹೇಳಿ ನಾವು ನಿಮ್ಮ ಜೊತೆಯಾಗ್ತೀವಿ ನಿಮ್ಮ ಉತ್ತರವನ್ನು ಕೇಳೋದಕ್ಕೆ. ಕನ್ನಡ ಕಾಮನಬಿಲ್ಲಿನಲ್ಲಿ ಜೊತೆಯಾಗಿದ್ದೀವಿ ನಾನ್ ಸ್ಟಾಪ್ ಸಂಜೆಯಲ್ಲಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಕನ್ನಡ ಕಾಮನ ಬಿಲ್ ಅನ್ನ ಕೇಳ್ತಾ ಇದ್ದೀರಾ. ನಮ್ಮ ಜೊತೆಯಾಗಿದ್ದಾರೆ ಗಣಪತಿ ಕುಡಿಯ ಚಿತ್ತಾರ ಹೊನ್ನಾವರದಿಂದ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಎಸ್ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ಹಲೋ
0: ಹಲೋ ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ ಮೇಡಮ್, ನಿಮ್ ವಾಯ್ಸ್ ತುಂಬಾ ಸಣ್ಣದಾಗಿ ಕೇಳಿಸ್ತಾ ಇದೆ ನನಗೆ.
0: ಎಸ್ ಸರ್, ಒಂದ್ ಸ್ವಲ್ಪ ಹತ್ರ ಇಟ್ಕೊಂಡು ಮಾತಾಡಿ.
1: ಇಲ್ಲ ಮೇಡಮ್, ನಾನು ಹತ್ರದಲ್ಲೇ ಇದ್ದೀನಿ, ತುಂಬಾ ಇದ್ದೀನಿ, ಮತ್ತೆ ಕುಂತ್ಕೊಂಡಿದ್ದೇನೆ.
0: ಪ್ರಶ್ನೆ ಈ ರೀತಿಯಾಗಿದೆ, ಕೇಳಬಹುದಾ ಪ್ರಶ್ನೆ ನಾನು ನಿಮ್ಗೀಗ?
1: ಚಿಕ್ಕದಾಗಿ ಕೇಳ್ತಾ ಇದೆ, ಕೇಳಿ ಮೇಡಮ್, ಕೇಳಿಸ್ಕೊತೇನೆ ನೋಡ್ತೀನಿ.
0: ಎಸ್ ಸರ್, ಸಾಮಾನ್ಯವಾಗಿ ನಿಮ್ಮ ಮೊಬೈಲ್ ಜೇಬಲ್ಲೇ ಇರುತ್ತೆ.

0: ಹೌದಾ? ಅಕಸ್ಮಾತ್ ಇದ್ದಕ್ಕಿದ ಹಾಗೆ ವೈಬ್ರೇಷನ್ ಆಗ್ತದೆ ಅಂತನೋ ಅಥವಾ ಇದ್ದಕ್ಕಿದ ಹಾಗೆ ಫೋನ್ ರಿಂಗ್ ಆಗ್ತದೆ ಅಂತನೋ ಅಂತ ಅನ್ಸುತ್ತೆ, ಮೊಬೈಲ್ ತೆಗೆದು ಚೆಕ್ ಮಾಡಿ ನೋಡ್ತೀರಾ, ಆದ್ರೆ ಯಾವುದೇ ಕರೆನೂ ಬಂದಿರಲ್ಲ, ಯಾವುದೇ ಸಂದೇಶನೂ ಬಂದಿರಲ್ಲ. ಈ ತರ ಆಗಿದ್ಯಾ ನಿಮ್ಗೆ? ಇದನ್ನ ಏನಂತ ಹೇಳಿ ಕರೀಲಾಗತ್ತೆ ಅನ್ನೋದು ನನ್ನ ಪ್ರಶ್ನೆ.
1: ನಾವು ಮೊಬೈಲ್ಗೆ ಅಡಿಕ್ಟ್ ಆಗಿರೋದ್ರಿಂದ ಆ ರೀತಿ ನಮ್ಗೆ ಅನ್ಸುತ್ತೆ ಮೇಡಮ್. ಯಾವ್ದೋ ಒಂದು ಕಾಲ್ ಬಂತು, ಏನಾಯ್ತು ಅಂತ ಹೇಳಿ ನಾವು ತುಂಬಾ ಅಡಿಕ್ಟ್ ಆಗಿರ್ತೇವಲ್ಲ ಮೊಬೈಲ್ಗಾಗಿ, ಹಾಗಾಗಿ ಹಾಗಾಗತ್ತೆ.
0: ಓಕೆ, ಇದನ್ನ ಏನಂತ ಹೇಳಿ ಕರೀಲಾಗತ್ತೆ ಅಂತ ಹೇಳಿ ನನ್ನ ಪ್ರಶ್ನೆ. ಇದನ್ನ ಕರೆಯುವಂತದ್ದೇನು? ನಿಮ್ಮ ಸಮಯ ಶುರು ಆಯ್ತು.
1: ಆಪ್ಷನ್ ಕೊಟ್ಟರೆ ಹೇಳ್ಬೋದೇನು ಮೇಡಮ್?
0: ಓಕೆ, ಆಪ್ಷನ್ ಬೇಕು ಅಂತ ಹೇಳ್ತಾ ಇದ್ದೀರಾ. ಸರಿ ಸರ್, ಆಪ್ಷನ್ ಈ ರೀತಿ ಆಗಿದೆ. ಆಪ್ಷನ್ ಎ, ಸೂಪರ್ ವೈಬ್ರೇಷನ್ ಫಿನಾಮಿನನ್. ಆಪ್ಷನ್ ಬಿ, ವೈಬ್ರೇಟಿಂಗ್ ಫಿನಾಮಿನನ್. ಆಪ್ಷನ್ ಸಿ, ಫ್ಯಾಂಟಮ್ ವೈಬ್ರೇಷನ್ ಫಿನಾಮಿನನ್. ಏನಂತ ಹೇಳಿ ಇದನ್ನ ಕರೀಲಾಗತ್ತೆ?
1: ಬಿ ಆಗ್ಬೋದೇನು ಮೇಡಮ್?
0: ಬಿ ಅಂದ್ರೆ ಏನು?
1: ಹೌದು ಮೇಡಮ್.
0: ಏನ್ ಬಿ ಅಂದ್ರೆ? ನೀವು ಕರೆಕ್ಟ್ ಆಗಿ ಉತ್ತರ ಹೇಳ್ಬೇಕು. ಆಪ್ಷನ್ ಬಿ ಅಂತ ಕರೆಕ್ಟ್ ಆಗಿ ಹೇಳ್ಬಿಡದಲ್ಲ. ಆಪ್ಷನ್ ಬಿ ಅದೇ ಏನು?
1: ಹೌದು
0: ಹೇಳಿ, ಏನು ಏನು ಏನದು ಆಪ್ಷನ್
1: ಬಿ ಅಂತ ಹೇಳಿದ್ರು ಮೇಡಮ್?
0: ಸಾರಿ,
1: ಓಕೆ,
0: ಯಾವುದು ಸರ್ ಆಪ್ಷನ್ ಬಿನಾ?
1: ಬಿ ಬಿ.
0: ಸರಿ, ಏನ್ ಸರ್ ಆಪ್ಷನ್ ಬಿ ಏನಾಗಿತ್ತು? ಸುಮ್ನೆ ರ್ಯಾಂಡಮ್ ಆಗಿ ಆಪ್ಷನ್ ಬಿ ಅಂತ ಹೇಳಿದ್ರಿ, ಸರಿನಾ?
1: ಹೌದು ಮೇಡಮ್.
0: ಓಕೆ, ಹಾಗಾದ್ರೆ ನಿಮ್ಮ ಉತ್ತರ ಏನಾಗಿದೆ ಅಂತ ನೋಡೋಣವಾ. ಸರ್, ಐ ಆಮ್ ರಿಯಲಿ ಸಾರಿ.
1: ಓಕೆ ಮೇಡಮ್, ಓಕೆ.
0: ನಿಮ್ ಉತ್ತರ ಏನಾಗಿದೆ?
1: ತಪ್ಪಾಯ್ತು ಅಂತಾಯ್ತು.
0: ತಪ್ಪಾಯ್ತು, ಏನಾಯ್ತು ಉತ್ತರ? ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಇದನ್ನ ಸರ್ ನಾವು ಫ್ಯಾಂಟಮ್ ವೈಬ್ರೇಷನ್ ಫಿನಾಮಿನನ್ ಅಂತ ಕರಿತೀವಿ ಅಂದ್ರೆ ಆಪ್ಷನ್ ಸಿ. ಇದನ್ನ ಆಪ್ಷನ್ ಸಿ ಅಂತ ಕರೀಲಾಗುತ್ತೆ ಸರ್, ಫ್ಯಾಂಟಮ್ ವೈಬ್ರೇಷನ್ ಫಿನಾಮಿನನ್ ಅಂತ ಹೇಳಿ. ಇದೇನಪ್ಪ ಅಂದ್ರೆ, ಸಾಮಾನ್ಯವಾಗಿ ನಿಜವಾದ ಕಂಪನ ಇರೋದಿಲ್ಲ, ಬದಲಾಗಿ ಮೊಬೈಲ್ ಕಂಪನ ಆಗ್ತಾ ಇದೆ ಅಂತ ಒಂದು ಪರ್ಸೆಪ್ಚುಯಲ್ ಫಿನಾಮಿನನ್ ಇದು. ಅಂದ್ರೆ ನಮ್ಮ ಮೆದುಳೇನಿದೆ, ಬರೀ ಹೊರಗಡೆಯಿಂದ ಬಂದಿರೋ ಮಾಹಿತಿಯನ್ನ ಸ್ವೀಕಾರ ಮಾಡಲ್ಲ, ಬದಲಾಗಿ ಅದನ್ನ ಅರ್ಥ ಮಾಡ್ಕೊಳ್ಳುತ್ತೆ, ಮತ್ತೆ ಆತ ಬರ್ಬೋದಾ ಅಂತ ನಿರೀಕ್ಷೆ ಮಾಡುತ್ತೆ, ತನ್ನದೇ ಆದ ಒಂದು ಅನುಭವವನ್ನ ಕಟ್ಕೊಡುತ್ತೆ. ಇದರಿಂದಾಗಿ ಈ ಒಂದು ಫಿನಾಮಿನನ್ ಉಂಟಾಗುವುದು. ಓಕೆನಾ? ಎಸ್. ಈಗ ಈ ಒಂದು ಅನುಭವ ಉಂಟಾಗುವುದು ಈ ಒಂದು ಕಾರಣದಿಂದ. ಆಕ್ಚುಲಿ ಕೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಇದು ಅನುಭವಕ್ಕೆ ಬಂದಿರುತ್ತೆ, ಅಯ್ಯೋ ನಾನು ಮೊಬೈಲ್ ಇಟ್ಬಿಟ್ಟಿದ್ದೀನಿ, ಎಲ್ಲೋ ರಿಂಗ್ ಆಗ್ತಾ ಇದೆ, ರಿಂಗ್ ಆಗ್ತದೆ. ಬಟ್ ಆದ್ರೆ ರಿಂಗ್ ಆಗ್ತಿರಲ್ಲ, ಕೈಯಲ್ಲಿರುತ್ತೆ, ಪಕ್ಕದೇ ರಿಂಗ್ ಆಯ್ತು ಅಂತ ನೋಡಿರ್ತೀವಿ, ಮೆಸೇಜ್ ಬಂತು ಅಂತ ನೋಡಿರ್ತೀವಿ. ಆಕ್ಚುಲಿ ಅಲ್ಲಿ ಮಜಾ ಅಂದ್ರೆ ಮೆಸೇಜು ಬಂದಿರಲ್ಲ, ಯಾವುದೇ ರೀತಿ ರಿಂಗ್ ಆಗಿರೋಲ್ಲ. ಇದೆಲ್ಲ ಸಾಧ್ಯ ಆಗಿರುವಂತದ್ದು ಮೆದುಳಿನ ಒಂದು ಭಾವನೆಯಿಂದ. ಗಣಪತಿ ಸರ್ ಹೇಳದ ಹಾಗೆ ಖಂಡಿತವಾಗ್ಲು ನಾವು ಆಲ್ರೆಡಿ ಅಷ್ಟು ಹಂತದಲ್ಲಿ ಅಡಿಕ್ಟ್ ಆಗಿರೋದ್ರಿಂದ ಮೊಬೈಲಿಗೆ, ಮೊಬೈಲಿನ ಒಂದು ಅನುಭವವನ್ನ ನಮ್ಮ ಮೆದುಳು ಕಟ್ಕೊಡ್ತಾ ಹೋಗುತ್ತೆ. ಇದು ಈ ಒಂದು ವಿಚಾರಕ್ಕೆ ಕಾರಣ. ಹಬ್ಬ ಅಂತ ಅನ್ನಿಸ್ತಿರ್ಬೇಕಲ್ಲ. ನೆಕ್ಸ್ಟ್ ಟೈಮಿಂದ ಈ ರೀತಿಯಾಗಿ ಏನಾದರೂ ನಿಮಗೆ ಅನ್ನಿಸಿದ್ರೆ, ಓ ಇದು ಬಿಡಿಪ ಒಂದು ಫಿನಾಮಿನನ್, ನಾನಾದಷ್ಟು ಮೊಬೈಲಿಂದ ಹೊರಗಡೆ ಬರಬೇಕು ಅಂತ ಡಿಸೈಡ್ ಆಗ್ಬಿಡಿ. ಎಸ್, ಗಣಪತಿ ಕುಡಿಯ ಚಿತ್ತಾರ ಅವರು ಹೊನ್ನಾವರದಿಂದ ಉತ್ತರ ಕೊಡೋದಕ್ಕೆ ಟ್ರೈ ಮಾಡಿದ್ರು, ಬಟ್ ಅದು ಸರಿಯಾದ ಉತ್ತರವಾಗಿರಲಿಲ್ಲ. ಆಗಬಹುದು ಹಾಗೆ ಒಂದು ಸಖತ್ತಾದ ಗೀತೆನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ ನಾನೀಗ. ಈ ಗೀತೆನ ಕೇಳ್ಕೊಂಡು ಜೊತೆಯಾಗೆ ಇರಿ, ಎಫ್ ಎಂ ರೇನ್ಬೋನ ಕೇಳ್ತಾನೆ ಇರಿ. ಕನ್ನಡ ಕಾಮನ ಬಿಲ್ 101.3 ಮೂಡಿ ಬರ್ತಾ ಇದೆ ಕಾರ್ಯಕ್ರಮ, ನಾನ್ ಸ್ಟಾಪ್ ಸಂಜೆ.

ಕನ್ನಡ ಕಾಮನಬಿಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಬಾಬಾ, ಇವತ್ತು ಬಂದ ಸಂದೇಶಗಳು ಯಾರ್ಯಾರಿಂದ ನೋಡೆ ಬಿಡೋಣ. ಬಂತು ಸಂದೇಶ ನಮಗೆ ರಾಮತೀರ್ಥ ಹರಿಹರದಿಂದ ಮಂಜುನಾಥ ಪಾಟೀಲ್ ಅವರ ಸಂದೇಶ. ಅದಾದ ನಂತರ ನವಳೆಯಿಂದ ದಾವಣಗೆರೆಯಿಂದ ಬಂದ ಸಂದೇಶ ಅಶೋಕ್ ಅವರದ್ದಾಗಿತ್ತು. ಮಣಿಕಂಠ ಅವರು ಸಂದೇಶ ಕಳಿಸಿಕೊಟ್ಟಿದ್ದರು ನಮಗೆ. ಬಳಿಕ ಬಂದಿದ್ದು ಸಂದೇಶ ಬಿಳೆಭಾವ್ಯ ಮಂಜುನಾಥ ಇಂದರಗಿ ಅವರದ್ದು. ಶ್ರೀನಾಥ್ ಅವರು ತುಂಬ ಬೇಜಾರು ಮಾಡ್ಕೋತಾ ಇದ್ರು, ನನಗೆ ಖಂಡಿತ ಭಾಗವಹಿಸಬೇಕು ಅನ್ಸುತ್ತೆ ಆದರೆ ಕಾರಿನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ, ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಕೇಳಿಸ್ಕೊತಿದ್ದೀನಿ ಅಂತ. ವೆರಿ ನೈಸ್ ಸರ್. ಆಕ್ಚುಲಿ ಖಂಡಿತವಾಗ್ಲೂ ನೋಡಿ, ಟ್ರಾವೆಲ್ ಮಾಡುವಾಗ ಕೇಳಿಸ್ಕೊಳ್ಳೋಣ. ಟ್ರಾವೆಲ್ ಮಾಡುವಂತಹ ಸಮಯದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ ಸ್ವಲ್ಪ ಸೈಡ್ಗೆ ವೆಹಿಕಲ್ನ ಪಾರ್ಕ್ ಮಾಡಿ ನಂತರ ಮಾತಾಡಿ, ಆಗ್ಬೋದಾ? ಬೆಳಗಾವಿಯ ರಾಜು ಅವರ ಸಂದೇಶ ಬಂದ ಬಳಿಕ ಬಂದ ಸಂದೇಶವಾಗಿತ್ತು ಮಂಜುನಾಥ್ ಅವರದ್ದು, ಕಾಳತಮ್ಮನ ಹಳ್ಳಿಯಿಂದ. ಬಳಿಕ ಗುರುರಾಜ್ ಅವರು ಬೆಳ್ಳಟ್ಟಿಯಿಂದ ಐ ಎಂ ರೆಡಿ ಅಂತ ಅವರು ಹೇಳಿದರು. ಸಾರಿ, ತೀರ್ಥೇಶ್ ಅವರ ಸಂದೇಶ ಬಂದದ್ದು ಚನ್ನಪಟ್ಟಣದಿಂದ. ಯಶೋಧ ಅವರು ಮಹಾರಾಷ್ಟ್ರದಿಂದ ಮಲಾಡಿ ಹಳ್ಳಿಯಿಂದ ಬಂದಿತ್ತು ಸಂದೇಶ. ಯಾರಿದ್ದು? ನಂಬರ್ ಎಂಡಿಂಗ್ ವಿತ್ 719. ನಿಮ್ಮ ಹೆಸರನ್ನು ಕಳಿಸಿದ್ರೆ ನಿಜಕ್ಕೂ ಜಾಸ್ತಿ ಖುಷಿ ಆಗ್ತಾ ಇತ್ತು ರೀ. ಬಳಿಕ ಬಂತು ಸಂದೇಶ. ಯಾರು ಕಳುಹಿಸಿ ಕೊಟ್ಟವರು? ಹೊನ್ನೂರು ಅಲಿ ಅವರು. ಅದಾದ ನಂತರ ನಮಗೆ ಪ್ರಶಾಂತ ತೆರೇದಾಲ್ ಅವರ ಸಂದೇಶ. ಹೋಳಿ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರದಿಂದ ಕಲಪ ಚನ್ನಪಟ್ಟಣ ಹೊಳಲ್ಕೆರೆಯಿಂದ ನಂತರ ಬಂದಿತ್ತು ಸಂದೇಶ. ಶಭಾ ಶಬೀರ್ ಅವರದ್ದು. ಅದಾದ ನಂತರ ಲವ್ ಯು ಎಫ್ ಎಂ ರೈನ್ಬೋ ಅಂದವರು. ದಾರು ಅವರು, ಆನಂದ ಸುಲೇಪೇಟ ಅವರು ಸರಿಯಾದಂತಹ ಉತ್ತರಗಳನ್ನು

ಕೂಡ ಕಳಿಸ್ಕೊಡ್ತಾ ನಮ್ಮ ಜೊತೆಯಾಗಿ ಪಾರ್ಟಿಸಿಪೇಟ್ ಮಾಡ್ತಾನೆ ಇದ್ರು. ಹಿತೇಂದ್ರ ದಾಸ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದಾಗಿತ್ತು ಅಸ್ಸಾಮಿನಿಂದ. ಓಕೆ, ದಟ್ಸ್ ರಿಯಲಿ ನೈಸ್. ಬಳಿಕ ನಮ್ಮ ರೆಣಿವಿತ 4, 5, 8, ಬಳಿಕ ಹರೀಶ್ ಅವರು ಮಲ್ಲೇಶ್ವರಂನಿಂದ, ಅನುಷಾ ಅವರ ಉತ್ತರ ಬಂದು ತಲುಪಿತ್ತು, ಪ್ರವೀಣ ಅವರು ಥಣ್ಣಿಸಂದ್ರ ದಿನ ಮೂರು ಸಾರಿ ಐ ಆಮ್ ರೆಡಿ ಅಂದಿದ್ರಿ, ಬಟ್ ಏನು ಮಾಡೋದು, ಸಮಯಾವಕಾಶ ಲಭ್ಯ ಆಗ್ತಲ್ಲ. ಖಂಡಿತ ಮುಂದಿನ ಸಾರಿ ಖಂಡಿತ ಮೆಸೇಜ್ನ ಕಳಿಸ್ಕೊಡಿ, ನಾವು ನಿಮಗೆ ಕರೆ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಎಸ್, ಪ್ರಶ್ನೆಗಳ ಜೊತೆ ಜೊತೆಯಾಗಿ ಇಷ್ಟು ಹೊತ್ತು ಸಾಗಿ ಬಂದ್ವಿ. ಇದಾಗಿತ್ತು ಈ ಹೊತ್ತಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಅಂದಹಾಗೆ ಇವತ್ತು ಶಿಕ್ಷಕರ ದಿನಾಚರಣೆ, ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಗೊತ್ತೋ ಗೊತ್ತಿಲ್ಲದೇನೋ ಪಾಠ ಹೇಳ್ಕೊಡ್ತಿರ್ತೀರಾ, ಹಾಗಾಗಿ ಎಲ್ಲರಿಗೂ ಕೂಡ ಶಿಕ್ಷಕರ ದಿನಾಚರಣೆ ಪ್ರೀತಿಯ ಶುಭಾಶಯಗಳು. ಆದರೆ ನಮಗೆ ಅಕ್ಷರವನ್ನು ಕಲಿಸಿ ಜೀವನವನ್ನು ತಿದ್ದಿ ತೀಡಿದಂತಹ ಶಿಕ್ಷಕರನ್ನು ನೆನೆಸ್ಕೊಳ್ಳಬೇಕಲ್ವಾ? ಹೇಗೆ ನೆನೆಸ್ಕೊಳ್ಳೋದು ಅಂದರೆ, ಖಂಡಿತವಾಗ್ಲೂ 10 ಗಂಟೆಗೆ ಕನಸಿನ ಲೋಕ ಕಾರ್ಯಕ್ರಮವನ್ನು ಟ್ಯೂನ್ ಮಾಡಿ ನ್ಯೂಸ್ ಆನ್ AIR ಆ್ಯಪ್ನ ಮುಖಾಂತರ ಕೂಡ ನೀವು ಕೇಳಿಸ್ಕೋಬೋದು. ಆ ಹೊತ್ತಲ್ಲಿ ಗುರುಗಳ ಬಗ್ಗೆ ಒಂದಷ್ಟು ಮಾತಾಡೋಣ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹಾಡುಗಳ ಜೊತೆಯಾಗಿ ಸಮಯವನ್ನು ಸಾಗಿಸೋಣ. ಜೊತೆಯಾಗಿ ರೀ, ಕೇಳ್ತಾನೆ ಇರಿ. ಇಷ್ಟು ಹೊತ್ತು ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯಿಂದ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾ ಹರ್ಟ್ಸ್. ಯಾಕಂದ್ರೆ ಯಾಕೆ ಇದು ಮ್ಯೂಸಿಕಲ್ ಯಾರ್ಸ್.

ಕನ್ನಡ ರತ್ನ ಭಂಡಾರ ಎಸ್ ವಿ ರಂಗಣ್ಣ ಕನ್ನಡಿಗರು ಮತ್ತೆ ಮತ್ತೆ ಕೇಳಿರುವ ಹೆಸರು. 1915 ಎಸ್ಎಸ್ಎಲ್ಸಿ ರ್ಯಾಂಕ್ ಪಡೆದವರು. ಎಆರ್ ಕೃಷ್ಣಶಾಸ್ತ್ರಿಗಳ ಪ್ರಭಾವದಿಂದ ಕೃತಿ ರಚನೆ ಮಾಡಿದರು. ಮೈಸೂರು ಮಹಾರಾಜ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ವಿದ್ಯಾರ್ಥಿಗಳ ನೆಚ್ಚಿನ ಗುರು. ಸಹಕಾರ, ಕ್ರೀಡೆ, ಸ್ಕೌಟ್ಸ್ಗಳಲ್ಲೂ ಕೂಡ ಇವರಿಗೆ

0: ವಿಶೇಷ ಆಸಕ್ತಿ ಇತ್ತು. ಸೃಜನಶೀಲ ಬರವಣಿಗೆ ಇವರದು. ಕನ್ನಡ ಇಂಗ್ಲಿಷ್ ಎರಡೂ ಭಾಷೆಗಳಲ್ಲಿ ಕೃತಿ ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅವರ ಮಾತುಗಳನ್ನು ಈಗ ಕೇಳೋಣ.
1: ಎಲ್ಲ ದೇಶಗಳಲ್ಲೂ ಎಲ್ಲ ಸಮಾಜಗಳಲ್ಲೂ ಉಪಾಧ್ಯಾಯ ವೃತ್ತಿ ಘನವಾದ ಉದ್ದೇಶದಿಂದ ಕೂಡಿದ್ದು ಎಂಬ ಭಾವನೆ ಹಿಂದಿನಿಂದಲೂ ನೆಲೆಸಿದೆ. ಉಪಾಧ್ಯಾಯರಾದವರು ಅರ್ಹರಾಗಬೇಕು ಅಷ್ಟೆ. ಯಾವುದಾದರೂ ಒಂದು ಉದ್ಯೋಗವನ್ನು ಹಿಡಿದು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಜೀವನೋಪಾಯವನ್ನು ಸಾಧಿಸಿಕೊಳ್ಳಬೇಕೆಂದು ಎಲ್ಲರಿಗೂ ಕಡ್ಡಾಯವಾದ ನಿಯಮವಿದೆ. ಆದ್ದರಿಂದ ಮನುಷ್ಯರು ಅನುಸರಿಸುವ ಕಸಬುಗಳು, ಮಾಡುವ ಕೆಲಸಗಳು ಬೇಕಾದಷ್ಟಿವೆ. ಇತ್ತೀಚಿನವರೆಗೂ ಕೈಕೆಲಸಗಾರರು, ಕುಶಲವಿದ್ಯೆಯವರು ಮುಂತಾದವರನ್ನೆಲ್ಲ ಕೇವಲ ಜೀವನೋಪಾಯಕ್ಕಾಗಿ ದುಡಿಯುವ ವೃತ್ತಿಯವರು ಎಂಬುದಾಗಿ ಹೇಳುತ್ತಾ ಇದ್ದರು. ಎಂದರೆ ಕೆಲಸ ಮಾಡುವುದು, ತನ್ಮೂಲಕ ಹಣವನ್ನು ಸಂಪಾದಿಸುವುದು, ಬದುಕನ್ನು ಸಾಗಿಸಿಕೊಳ್ಳುವುದು ಇಷ್ಟೇ ಅವರ ಗುರಿ. ಅದಕ್ಕೆ ಹೆಚ್ಚಾಗಿ ಯಾವ ಗುರಿಯೂ ಅವರಿಗೆ ಇಲ್ಲ ಎಂಬುದಾಗಿ ಒಂದು ಥರದ ಅಭಿಪ್ರಾಯವಿತ್ತು. ಹಾಗೆಯೇ ವೈದ್ಯರು, ವಕೀಲರು, ಧರ್ಮಬೋಧಕರು, ಉಪಾಧ್ಯಾಯರು ಇವರನ್ನು ಉದಾರ ವೃತ್ತಿಯವರೆಂದು ಕರೆಯುತ್ತಾ ಇದ್ದರು. ಜೀವನೋಪಾಯ ಮುಖ್ಯವಲ್ಲ, ಅದಕ್ಕೂ ಮೀರಿದ ಸಮಾಜ ಸೇವೆ, ಲೋಕೋಪಕಾರ ಮುಖ್ಯವಾದ ಆಶಯ ಎಂಬುದಾಗಿ ಅಭಿಪ್ರಾಯವಿತ್ತು. ಆದರೆ ಪ್ರಜಾಪ್ರಭುತ್ವ ಬೆಳೆದ ಮೇಲೆ ವಿದ್ಯಾಭ್ಯಾಸ ಎಲ್ಲರಿಗೂ ಹರಡಿ ಎಲ್ಲರೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಪರಿಶ್ರಮವನ್ನು ಹೊಂದಿ ತಮ್ಮ ತಮ್ಮ ಕೆಲಸಗಳಲ್ಲಿ ಅನುರಕ್ತರಾಗುವುದು ಅಭ್ಯಾಸವಾದದಿಂದ ಈ ವಿಂಗಡಣೆ ಅಷ್ಟೊಂದು ಸಮಂಜಸವಲ್ಲವೆಂದು ತೋರಿಬಂದಿದೆ. ಬಡಗಿ ನಮಗೆ ಬೇಕಾದ ಕುರ್ಚಿ ಮೇಜನ್ನು ಮಾಡಿಕೊಡುತ್ತಾನೆ. ಬಹುಶಃ ಅವನ ಮುಖ್ಯ ಉದ್ದೇಶ ಅದರಿಂದ ಸ್ವಲ್ಪ ದ್ರವ್ಯವನ್ನು ಸಂಪಾದಿಸಿಕೊಳ್ಳುವುದು. ಆದರೆ ಅಷ್ಟಕ್ಕೆ ಅವನು ನಿಲ್ಲದೆ ತಾನು ಮಾಡುವ ಕುರ್ಚಿ ಮೇಜು ಉತ್ಕೃಷ್ಟವಾಗಿರಬೇಕು, ಸುಖಾಸೀನವಾಗಿರಬೇಕು, ದುಡ್ಡು ಕೊಡುವವರಿಗೆ ಸಂತೋಷವನ್ನು ಉಂಟು ಮಾಡಬೇಕು ಎಂಬ ಆಶಯವನ್ನು ಇಟ್ಟುಕೊಂಡು ಹೆಚ್ಚು ಮುತುವರ್ಜಿಯಿಂದ ಸ್ವಲ್ಪ ಮಟ್ಟಿಗೆ ಕಲಾಯುಕ್ತವಾಗಿ ರಚನೆಯನ್ನು ಮಾಡಿಕೊಡಬಹುದು. ಅಲ್ಲಿ ಕೇವಲ ಜೀವನೋಪಾಯಕ್ಕೆ ಮೀರಿದ ಒಂದು ಉಚ್ಚ ಉದ್ದೇಶ ಆತನಿಗೆ ಬಂದಂತಾಯಿತು. ಇನ್ನೊಂದು ರೀತಿಯಲ್ಲಿ ನೋಡಬೇಕಾದರೆ ವೈದ್ಯನಾಗಲಿ, ಉಪಾಧ್ಯಾಯನಾಗಲಿ, ಧರ್ಮಬೋಧಕನಾಗಲಿ, ವಕೀಲನಾಗಲಿ, ಯಾರನ್ನು ಉದಾರ ವೃತ್ತಿಯವರೆಂದು ನಾವು ಹೇಳುತ್ತೇವೋ ಅವರು ಕೇವಲ ದುಡ್ಡಿಗೋಸ್ಕರವಾಗಿಯೇ ತಮ್ಮ ಕೆಲಸವನ್ನು ಮಾಡಬಹುದು, ರೋಗಿಗೆ ಮದ್ದನ್ನು ಕೊಡಬಹುದು, ಹೇಗೋ ಕಾಲವನ್ನು ಕಳೆದು ಸಂಬಳಕ್ಕೋಸ್ಕರವಾಗಿಯೇ ಕೆಲಸ ಮಾಡಬಹುದು. ಅದೂ ಸಾಧ್ಯ. ಮನುಷ್ಯರ ಸ್ವಭಾವ ಹೀಗೆ ಇರುತ್ತದೆ. ಒಂದೇ ಒಂದು ಸೂತ್ರವನ್ನು ಯಾರೂ ಉಚ್ಚರಿಸುವಂತಿಲ್ಲ. ನಾವು ಯಾವ ಉದ್ಯೋಗದಲ್ಲೇ ಇರಲಿ, ಯಾವ ವೃತ್ತಿಯಲ್ಲೇ ಇರಲಿ, ಈ ತರಹದ ಅಭಿಪ್ರಾಯವನ್ನು ಮನಸ್ಸಿನಲ್ಲಿಟ್ಟುಕೊಂಡರೆ ನಮ್ಮ ಆಂತರ್ಯ ಶುಚಿಯಾಗಿರುತ್ತದೆ, ನಮಗೆ ಎಷ್ಟೋ ಅದರಿಂದ ಸಮಾಧಾನ. ಸಂಬಳ ಎನ್ನುವುದು ಗೌಣವಾದ ವಿಷಯ, ಮುಖ್ಯವಾದ ವಿಚಾರವಲ್ಲ ಎಂಬುದಾಗಿ ರಾಬರ್ಟ್ ಲೂಯಿಸ್ ಸ್ಟೀವನ್ಸನ್ ಒಂದು ಕಡೆ ಹೇಳಿದ್ದಾನೆ. ಅಷ್ಟು ದೂರ ಹೋಗುವುದೇ ಇದಕ್ಕೆ ನಮ್ಮ ಕನ್ನಡ ಗುರುಗಳಾದ ಡಾಕ್ಟರ್ ಕೃಷ್ಣಶಾಸ್ತ್ರಿಗಳು, ಅದೇ ರೀತಿಯಾಗಿ ನಾನು ಕಂಡಂತೆ ಯಾವಾಗಲೂ ಕೂಡ ತಮಗೆ ಬರುವ ತಿಂಗಳಿನ ಮೊಬಲಗೂ ಅದರ ಕಡೆಗೆ ಲಕ್ಷ್ಯವೇ ಇರಲಿಲ್ಲ. ಅವರು ಪ್ರಾಧ್ಯಾಪಕರಾದಾಗ 400 ರೂಪಾಯಿನ ಮೇಲೆ ನೇಮಕವಾದರು. ಪ್ರತಿ ವರ್ಷವೂ ಕೂಡ 25 ರೂಪಾಯಿ ಹೆಚ್ಚಾಗ್ತಾ ಹೋಗಬೇಕು. 4-5 ವರ್ಷ ಆ ಹೆಚ್ಚು ಹಣ ತಮ್ಮ ಸಂಬಳಕ್ಕೆ ಸೇರಬೇಕು ಎಂಬುದರ ಕಡೆಗೆ ಲಕ್ಷ್ಯವನ್ನೇ ಕೊಡದೆ ಕೇವಲ 400 ರೂಪಾಯಿಯನ್ನೇ ತೆಗೆದುಕೊಳ್ತಾ ಇದ್ದರು. 4-5 ವರ್ಷವಾದ ಮೇಲೆ ಯಾರೋ ಹೇಳಿ ಆ ಕಾಲೇಜಿನ ಮುಖ್ಯಸ್ಥರು ಬಹಳ ಏರ್ಪಾಡು ಮಾಡಿ ಏನೇನೋ ಮಾಡಿದರು. ಆದರೂ ಕೂಡ ಅದು ವರ್ಷಗಳಾಗಿ ಹೋಗಿಬಿಟ್ಟಿದೆ ಎಂಬುದಾಗಿ ಆ ಹಿಂದಿಂದ ಬರಲೇ ಇಲ್ಲ. ಅವರಿಗೆ ಏನೂ ಚಿಂತೆ ಇರಲಿಲ್ಲ. ಇಂಥ ಅನೇಕ ನಿದರ್ಶನಗಳನ್ನು ನಾವು ಹೇಳಬಹುದು. ಈ ರೀತಿಯಾಗಿ ಉಪಾಧ್ಯಾಯರು ಕೆಲಸ ಮಾಡಿದರೆ ಸಮಾಜ ಅವರನ್ನು ಮೆಚ್ಚುವುದೇನು ಹೆಚ್ಚಲ್ಲ. ಇದು ಬಹಳ ಮುಖ್ಯವಾದ ವಿಷಯ.
0: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಪತ್ರಕರ್ತ, ಸಾಹಿತಿ ಎಸ್ ವಿ ರಂಗಣ್ಣ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾಃ. ಗುಣವತ್ತಾಪೂರ್ಣ ಶಿಕ್ಷೆಯೈವ ವಿಕಸಿತ ಭಾರತಸ್ಯ ನಿರ್ಮಾಣಂ ಸಂಭವೇದಿತಿ ರಾಷ್ಟ್ರಪತಿಃ ದ್ರೌಪದೀ ಮುರ್ಮುಃ ಪ್ರಾಖ್ಯಾಪಯತ್. ಅತ್ರಾವಸರೆ ಸಾ ಅಷ್ಟಚತ್ವಾರಿಂಶತ್ ಶಿಕ್ಷಕೇಭ್ಯಃ ರಾಷ್ಟ್ರೀಯ ಪುರಸ್ಕಾರಾನಪಿ ಪ್ರದತ್ತವತಿ. ಛಾತ್ರಾಣಾಂ ಜೀವನ ಸಂಸ್ಕಾರಾಯ ಪಾಠ್ಯಪುಸ್ತಕೇಭ್ಯಃ

ನಮಸ್ತೆ, ಶುಭ ಸಂಜೆ. ಇದು ಆಕಾಶವಾಣಿ 101.3 FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಎಲ್ಲ ಆತ್ಮೀಯ ಕೇಳುಗರಿಗೆ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಹೇಳ್ತಿರೋದು ನಿಮ್ಮ ಆರ್ಜಿ ಲತಾ. ಈ ದಿನದ ವಿಶೇಷ ಏನು, ಹಾಗೆ ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ, ಅದೇ ಗುರು ಶಿಷ್ಯರ ಬಾಂಧವ್ಯ ಮತ್ತೆ ಜೀವನದ ಮೌಲ್ಯಗಳ ಬಗ್ಗೆ ಇಂದಿನ ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮವನ್ನ ಆಲಿಸಬಹುದು. ಸಾಮಾನ್ಯವಾಗಿ ಗುರು ಅಂದ ತಕ್ಷಣ ಶಾಲೆಗೆ ಹೋಗಿ ಕಪ್ಪು ಹಲಗೆಯ ಮೇಲೆ ಬರೆಯುವ ಶಿಕ್ಷಕರಷ್ಟೇ ನೆನಪಾಗ್ತಾರೆ ಅಲ್ವಾ? ಆದರೆ ಸ್ವಲ್ಪ ಯೋಚಿಸಿ, ನಮಗೆ ಪ್ರತಿದಿನ ಪ್ರತಿ ಕ್ಷಣ ಪಾಠವನ್ನು ಕಲಿಸುವ ಪ್ರತಿಯೊಬ್ಬರು ಕೂಡ ಶಿಕ್ಷಕರೇ ಆಗಿರ್ತಾರೆ. ಪ್ರಕೃತಿ ನಮಗೆ ತಾಳ್ಮೆಯನ್ನು ಕಲಿಸುತ್ತೆ, ಸೋಲು ನಮಗೆ ಗೆಲ್ಲುವ ಹಠವನ್ನು ಕಲಿಸುತ್ತೆ, ಸಣ್ಣ ಮಗು ನಮಗೆ ಕಲ್ಮಶವಿಲ್ಲದ ನಗು ಮತ್ತು ಕುತೂಹಲವನ್ನು ಕಲಿಸುತ್ತೆ. ಅಂದರೆ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಂದಲ್ಲ ಒಂದು ಹಂತದಲ್ಲಿ ವಿದ್ಯಾರ್ಥಿಗಳು ಹಾಗೂ ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಕರಾಗಿರ್ತೀವಿ. ಗುರು ಎಂದರೆ ಕೇವಲ ಜ್ಞಾನ ಕೊಡುವವರಷ್ಟೇ ಅಲ್ಲ, ನಮ್ಮಲ್ಲಿರುವಂತಹ ತಪ್ಪುಗಳನ್ನ ತಿದ್ದಿಕೊಳ್ಳುವಂತೆ ಮಾಡುವಂತಹ ಆತ್ಮಸಾಕ್ಷಿ ಕೂಡ ಹೌದು. ಗುರು ಶಿಷ್ಯ ಬಾಂಧವ್ಯದ ಪ್ರಮುಖ ಮೌಲ್ಯಗಳು ಕೂಡ ನೆನಪಾಗುತ್ತೆ. ಶ್ರದ್ಧೆ ಮತ್ತು ವಿನಯ ಅನ್ನೋದು ಜೊತೆಯಾಗಿರಬೇಕು. ಶಿಷ್ಯನಲ್ಲಿ ಜ್ಞಾನದ ಹಸಿವು ಮತ್ತು ವಿನಯ ಇದ್ದಾಗ ಮಾತ್ರ ಗುರುವಿನ ಜ್ಞಾನ ಸಾರ್ಥಕ ಆಗುತ್ತೆ. ಪರಸ್ಪರ ಗೌರವ ಯಾವಾಗಲೂ ಜೊತೆಯಾಗಿ ಇರಬೇಕು. ಒಳ್ಳೆಯ ಶಿಕ್ಷಕ ವಿದ್ಯಾರ್ಥಿಗೆ ದಾರಿಯನ್ನು ತೋರಿಸಿದ್ರೆ, ಒಳ್ಳೆಯ ವಿದ್ಯಾರ್ಥಿ ಶಿಕ್ಷಕನಿಗೆ ಇನ್ನಷ್ಟು ಕಲಿಯುವ ಉತ್ಸಾಹವನ್ನು ಕೊಡ್ತಾನೆ. ಸತ್ಯ ಮತ್ತು ಮಾರ್ಗದರ್ಶನ ಅತ್ಯವಶ್ಯಕ ಆಗತ್ತೆ. ಜೀವನದ ಕತ್ತಲೆಯನ್ನು ದೂರ ಮಾಡಿ ಸರಿಯಾದ ದಾರಿಯನ್ನು ತೋರಿಸುವುದೇ ಈ ಬಾಂಧವ್ಯದ ಅಂತಿಮ ಗುರಿ. ನಾವು ಕೊನೆಯವರೆಗೂ ವಿದ್ಯಾರ್ಥಿಯಾಗಿದ್ದಾಗ ಮಾತ್ರ ನಮ್ಮ ಬೆಳವಣಿಗೆ ಸಾಧ್ಯವಾಗುತ್ತೆ. ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬರಿಂದಲೂ ಕೂಡ ಒಂದೊಳ್ಳೆ ವಿಷಯವನ್ನು ನಾವು ಕಲಿಬಹುದು. ನಮ್ಮ ಅನುಭವದಿಂದ ಇತರರಿಗೆ ಒಳ್ಳೆಯದನ್ನು ನಾವು ಬೋಧನೆ ಮಾಡಬಹುದು. ಯಾರೊಬ್ಬರು ಹೇಳಿದ್ರಂತೆ, ಕಲಿಯುವುದು ಜೀವನ, ಕಲಿಸುವುದು ಪ್ರೀತಿಯಂತೆ. ಇಂದಿನ ದಿನ ನಮ್ಮಲ್ಲಿರುವ ಕಲಿಯುವ ಆಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸೋಣ. ಗು ಅಂತಂದ್ರೆ ಅಂಧಕಾರ ಅಥವಾ ಅಜ್ಞಾನ, ರು ಅಂದರೆ ನಾಶ ಮಾಡೋನು ಅಥವಾ ನಿವಾರಿಸೋನು. ನಮ್ಮಲ್ಲಿನ ಅಜ್ಞಾನವನ್ನು ತೊಡೆದು ಹಾಕಿ ಸತ್ಪಥದಲ್ಲಿ ನಡೆಯೋದಕ್ಕೆ ಯಾರ್ಯಾರು ಪ್ರೇರೇಪಣೆಯನ್ನು ನೀಡ್ತಾರೋ ಅವರೇ ನಮ್ಮ ಜೀವನದ ಗುರು. ಭಾರತೀಯ ಸಂಪ್ರದಾಯದಲ್ಲಿ ಗುರುವಿಗೆ ದೇವಸ್ಥಾನದ ದೇವರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಸ್ಥಾನವನ್ನು ನೀಡಲಾಗಿದೆ. ವಿದ್ಯೆಯನ್ನು ಕಲಿಸುವುದಷ್ಟೇ ಅಲ್ಲದೆ ಶಿಷ್ಯನ ವ್ಯಕ್ತಿತ್ವವನ್ನು ರೂಪಿಸಿ ಉತ್ತಮವಾದ ಮೌಲ್ಯಗಳನ್ನ ಧಾರೆ ಎರೆಯುವವರೇ ಗುರು. ನಮ್ಮ ಪುರಂದರದಾಸರು ಹೇಳಿರುವಂತೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕತಿ. ಅಂದರೆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಜೀವನದಲ್ಲಿ ಸತ್ಯವನ್ನು ಅಥವಾ ಮುಕ್ತಿಯನ್ನು ಕಾಣಲು ಸಾಧ್ಯ ಇಲ್ಲ. ಗುರು ಮತ್ತು ಶಿಷ್ಯರ ಅವಿನಾಭಾವ ಸಂಬಂಧ ಮತ್ತು ಆ ಒಂದು ಶ್ರೇಷ್ಠತೆಯನ್ನು ಸಾರುವಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಣ ಮುಂದಿದೆ. ಆಚಾರ್ಯ ಶಂಕರರ ಮೇಲಿನ ಅಚಲ ಭಕ್ತಿಯಿಂದ ಪದ್ಮಪಾದರು ನದಿಯನ್ನು ದಾಟುವಾಗ ನೀರಿನಲ್ಲಿ ಕಮಲದ ಹೂವುಗಳು ಮೂಡಿಬಂದದ್ದು. ಈ ಒಂದು ಕಥೆಯು ಗುರುವಿನ ಮೇಲಿನ ಶಿಷ್ಯನ ನಿಸ್ವಾರ್ಥ ಭಕ್ತಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಮಧ್ವಾಚಾರ್ಯ ಉಡುಪಿಯಲ್ಲಿ ತಮ್ಮ ಶಿಷ್ಯರಿಗೆ ಜ್ಞಾನವನ್ನ ಧಾರೆಯನ್ನ ಹೆರೆದು ಆ ತತ್ವಗಳನ್ನು ಸಮಾಜದ ಕಲ್ಯಾಣಕ್ಕಾಗಿ ಹರಡುವಂತೆ ಮಾಡಿದ್ದು. ಗದುಗಿನ ವೀರ ನಾರಾಯಣ ಸ್ವಾಮಿಯ ದೇವಸ್ಥಾನದಲ್ಲಿ ಕುಳಿತು ಕರ್ನಾಟಕ ಭಾರತ ಕಥಾ ಮಂಜರಿ ಮಹಾಕಾವ್ಯವನ್ನ ರಚಿಸಿದಂತಹ ಕುಮಾರವ್ಯಾಸರು ದೈವಿಕ ಸ್ಫೂರ್ತಿಯನ್ನೇ ತಮ್ಮ ಗುರುವಾಗಿಸಿಕೊಂಡು ಅಮರ ಸಾಹಿತ್ಯವನ್ನು ಕರುಣಿಸಿದಂತಹ ಒಂದು ಉದಾಹರಣೆ. ಹಾಗೆಯೇ ಭಾರತದ ಹೆಮ್ಮೆಯ ನೊಬೆಲ್ ಪ್ರಶಸ್ತಿ ವಿಜೇತ ವಿಜ್ಞಾನಿ ಸರ್ ಸಿ ವಿ ರಾಮನ್ ಮತ್ತು ಅವರ ಶಿಷ್ಯ ಕೆಎಸ್ ಕೃಷ್ಣನ್ ಅವರ ಒಂದು ಅವಿನಾಭಾವ ಸಂಬಂಧ ವಿಜ್ಞಾನ ಜಗತ್ತಿನ ಅತ್ಯಂತ ಶ್ರೇಷ್ಠ ಗುರು ಮತ್ತು ಶಿಷ್ಯ ಜೋಡಿ ಅಂತಲೇ ಹೇಳ್ಬೋದು. ಕಲ್ಕತ್ತಾದ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ನಲ್ಲಿ ರಾಮನವರ ಮಾರ್ಗದರ್ಶನದಲ್ಲಿ ಕೃಷ್ಣನ್ ಕೆಲಸ ಮಾಡಿದ್ರು. ಈ ಗುರು ಶಿಷ್ಯರ ಜೋಡಿಯು ಒಟ್ಟಾಗಿ ನಡೆಸಿದಂತಹ ಸಂಶೋಧನೆಯೇ ವಿಶ್ವವಿಖ್ಯಾತ ರಾಮನ್ ಪರಿಣಾಮ. ಕೃಷ್ಣನ್ ಅವರು ತಮ್ಮ ಸಂಶೋಧನೆಯ ಯಶಸ್ಸಿನ ಸಂಪೂರ್ಣ ಯಶಸ್ಸನ್ನು ತಮ್ಮ ಗುರುವಾದ ಸಿ ವಿ ರಾಮನ್ ಅವರಿಗೆ ನೀಡಿದ್ರು. ರಾಮನ್ ಅವರಿಗೆ ಭೌತಶಾಸ್ತ್ರದ ನೊಬೆಲ್ ಪ್ರಶಸ್ತಿ ಬರುವಲ್ಲಿ ಈ ಗುರು ಶಿಷ್ಯರ ಪರಿಶ್ರಮವೇ ಮುಖ್ಯ ಆಗಿತ್ತು. ಇನ್ನು ಭಾರತೀಯ ಇತಿಹಾಸದ ಅತ್ಯಂತ ಪ್ರಭಾವಶಾಲಿ ಗುರು ಶಿಷ್ಯ ಜೋಡಿ ಅಂತ ಹೇಳಿದ್ರೆ ಮಹಾನ್ ರಾಜ ನೀತಿಜ್ಞ ಚಾಣಕ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಸಂಸ್ಥಾಪಕ ಚಂದ್ರಗುಪ್ತ ಮೌರ್ಯ. ಇನ್ನು ಆಧುನಿಕ ಜಗತ್ತಿನಲ್ಲಿಯೇ ಕ್ರೀಡೆಯೇ ಒಂದು ದೊಡ್ಡ ಸಾಧನೆಯ ಕ್ಷೇತ್ರ. ಕ್ರಿಕೆಟ್ ಲೋಕದ ದಂತಕತೆ ಸಚಿನ್ ತೆಂಡೂಲ್ಕರ್ ಮತ್ತು

ಬಾಲ್ಯದ ಕೋಚ್ ರಾಮಕಾಂತ್ ಅಚ್ರೇಕರ್ ಅವರ ಸಂಬಂಧ ಕೂಡ ಅಪ್ರತಿಮವಾದದ್ದು. ಇನ್ನು ಒಟ್ಟಾರೆ ಸಾರಾಂಶವನ್ನು ಹೇಳೋದಾದರೆ, ವಿಜ್ಞಾನ, ರಾಜಕೀಯ ಅಥವಾ ಕ್ರೀಡೆಯೇ ಆಗಿರಲಿ, ನಿಜವಾದ ಗುರು ಅಂದರೆ ಕೇವಲ ಪಾಠ ಹೇಳಿಕೊಡುವವರಲ್ಲ, ಶಿಷ್ಯನೊಳಗೆ ಹುದುಗಿರುವಂತಹ ಸಾಮರ್ಥ್ಯವನ್ನು ಹೊರತಂದು ಜಗತ್ತಿಗೆ ಪರಿಚಯಿಸುವಂತಹ ಒಬ್ಬ ನಿಜವಾದ ನಾಯಕ ಕೂಡ ಹೌದು. ಇಂತಹ ಇನ್ನೂ ಅನೇಕ ಕಥೆಗಳು ನಮ್ಮ ಕಣ್ಣ ಮುಂದಿದೆ. ಆಧ್ಯಾತ್ಮಿಕ ಇತಿಹಾಸದಲ್ಲಿ ರಾಮಕೃಷ್ಣ ಪರಮಹಂಸ ಮತ್ತು ವಿವೇಕಾನಂದ ಎನ್ನುವುದು ಕೇವಲ ಇಬ್ಬರು ವ್ಯಕ್ತಿಗಳ ಹೆಸರಲ್ಲ, ಅದೊಂದು ರೀತಿಯ ಶಕ್ತಿ. ಗುರುವು ಜ್ಞಾನದ ದೀಪವನ್ನು ಹಚ್ಚಿದ್ರೆ ಶಿಷ್ಯನು ಆ ಬೆಳಕನ್ನು ಇಡೀ ಜಗತ್ತಿಗೆ ಹರಡ್ತಾ ಹೋಗ್ತಾನೆ. ಇದಕ್ಕೆ ಉದಾಹರಣೆ ಇವರೇ. ಅಜ್ಞಾನವನ್ನು ಹೋಗಲಾಡಿಸಿ ಒಬ್ಬ ಸಾಮಾನ್ಯ ಯುವಕನನ್ನು ವಿಶ್ವ ಗುರುವಿನ ಮಟ್ಟಕ್ಕೆ ಏರಿಸಿದ ಈ ಗುರು ಶಿಷ್ಯರ ಸಂಬಂಧ ಮಾನವ ಕುಲಕ್ಕೆ ಎಂದೆಂದು ಕೂಡ ಮಾದರಿಯಾಗಿದೆ. ಇನ್ನು ಪಶ್ಚಿಮ ಜಗತ್ತಿನ ತತ್ವಜ್ಞಾನದಲ್ಲಿ ಪ್ಲೇಟೋ, ಅರಿಸ್ಟಾಟಲ್, ಅಲೆಕ್ಸಾಂಡರ್ ಎನ್ನುವ ಸರಪಳಿ ಜ್ಞಾನದ ಶಕ್ತಿಯನ್ನು ಜಗತ್ತಿಗೆ ತೋರಿಸಿದೆ. ಪ್ಲೇಟೋ ಅರಿಸ್ಟಾಟಲ್ಗೆ ಜ್ಞಾನದ ದಾರಿಯನ್ನು ತೋರಿಸಿದ ಗುರು, ಆದರೆ ಅರಿಸ್ಟಾಟಲ್ ತತ್ವಜ್ಞಾನದ ಮೂಲಕ ಅಲೆಕ್ಸಾಂಡರ್ನಂತಹ ವಿಶ್ವ ವಿಜೇತನನ್ನು ರೂಪಿಸಿದಂತಹ ಮಹಾನ್ ಗುರು. ಕೇವಲ ವಿದ್ಯೆ ಕಲಿಸುವ ಸಂಬಂಧವಲ್ಲದೆ ಒಬ್ಬ ವ್ಯಕ್ತಿಯ ಚಿಂತನೆಯ ದಿಕ್ಕನ್ನೇ ಬದಲಾಯಿಸಿ ಜಗತ್ತನ್ನು ಬದಲಾಯಿಸಬಲ್ಲ ಗುರುವಿನ ಶಕ್ತಿಯನ್ನು ಈ ಎಲ್ಲ ಉದಾಹರಣೆಗಳು ಕೂಡ ನಮಗೆ ಕಲಿಸುತ್ತವೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗಲಕ್ಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ ನಾಲ್ವರು ಸಾಧಕರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟ್ರೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾಕ್ಟರ್ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ರಾಜ್ಯದ ಜನರ ಕಷ್ಟಕ್ಕೆ ಸ್ಪಂದಿಸುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕೂಡ್ಲಿಗಿಯಲ್ಲಿ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಪ್ರತಿ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಶನಿವಾರ ಭೇಟಿ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಪಿಂಚಣಿ, ಭೂಮಿ ಗ್ಯಾರಂಟಿ, ಖಾತೆ ಸಮಸ್ಯೆ, ನಿವೇಶನ ಹಾಗೂ ಮನೆ ರಹಿತರು ಸರ್ಕಾರಿ ಯೋಜನೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಜಾಸೇವೆ ಇಲಾಖೆ ಮೂಲಕ ಬಗೆಹರಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಈಗಾಗಲೇ ರಾಜ್ಯದ 102 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದ್ದು, ಎರಡನೇ ಪಟ್ಟಿ ಮೂಲಕ 50ಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪ್ರದೇಶ ಎಂದು ಘೋಷಣೆ ಮಾಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಇಂದು ಪ್ರಜಾಸೇವೆ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ತುಮಕೂರಿನಲ್ಲಿ ಪ್ರಜಾಸೇವಾ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೂರಿಲ್ಲದವರಿಗೆ ಸೂರು ಒದಗಿಸುವುದು ಸರ್ಕಾರದ ಆಶಯವಾಗಿದೆ, ಇದಕ್ಕಾಗಿ ರಾಜ್ಯಾದ್ಯಂತ 15 ಲಕ್ಷಕ್ಕೂ ಹೆಚ್ಚು ನಿವೇಶನ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಸರ್ಕಾರಿ ಕಚೇರಿಗಳಿಗೆ ಜನರ ಅಲೆದಾಟ ತಪ್ಪಿಸುವ ದೃಷ್ಟಿಯಿಂದ ಕಾನೂನು ಚೌಕಟ್ಟಿನಲ್ಲಿ ಸ್ಥಳೀಯ ಜನರ ಸಮಸ್ಯೆಗಳನ್ನು ಸ್ಥಳದಲ್ಲೇ ಇತ್ಯರ್ಥಪಡಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ವಿಜಯಪುರದಲ್ಲಿ ಇಂದು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಜನಸಾಮಾನ್ಯರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸಿ ಸರ್ಕಾರದ ಸೇವೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಉದ್ದೇಶದಿಂದ ಪ್ರಜಾಸೇವೆ ಆಂದೋಲನವನ್ನು ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ ಎಂದು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ಚಲುವರಾಯಸ್ವಾಮಿ ಹೇಳಿದ್ದಾರೆ. ದೇಶದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಈ ರೀತಿಯ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಚನ್ನಪಟ್ಟಣದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಇಂದು ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಸಿ ಬಾಲಕೃಷ್ಣ ಪ್ರಜಾಸೇವೆ ಆಂದೋಲನಕ್ಕೆ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಅಹವಾಲುಗಳನ್ನು ಸ್ವೀಕರಿಸಿದರು. ರಾಜ್ಯದ ಎಲ್ಲಾ ಜಿಲ್ಲೆಗಳ ತಾಲೂಕು ಕೇಂದ್ರಗಳಲ್ಲಿ ಪ್ರತಿ ಮೊದಲನೇ ಹಾಗೂ ಮೂರನೇ ಶನಿವಾರದಂದು ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಪ್ರಜಾಸೇವಾ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಪ್ರಜಾಸೇವೆ ಆಂದೋಲನದ ಕಾರ್ಯಕ್ರಮವು ಕೇವಲ ರಾಜಧಾನಿ ಬೆಂಗಳೂರು ನಗರಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯದ ಪ್ರತಿಯೊಂದು ಜಿಲ್ಲಾ ಹಾಗೂ ತಾಲೂಕು ಹಾಗೂ ಹೋಬಳಿ ಮಟ್ಟದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ಮತ್ತಷ್ಟು ಹತ್ತಿರವಾಗಿಸಲಿದೆ. ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಇಂದಿನಿಂದ ಆರಂಭವಾಗಿರುವ ಪ್ರಜಾಸೇವಾ ಇಲಾಖೆಯ ಮೂಲಕ ಸಾರ್ವಜನಿಕರ ಅರ್ಜಿಗಳು ವಿಲೇವಾರಿಗೊಂಡು ತಾರ್ಕಿಕ ಅಂತ್ಯ ಕಾಣಲಿವೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಈ ಬಾರಿ ಬರಗಾಲ ಆವರಿಸಿದ್ದು, ಮಾಸಾಂತ್ಯದ ವೇಳೆಗೆ 180ರಿಂದ 200 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಿಸುವ ಸಾಧ್ಯತೆ ಇದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಕೇಳದೆ ಪಾದಯಾತ್ರೆಯಲ್ಲಿ ಕಾಲಹರಣ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ಎನ್ಡಿಆರ್ಎಫ್ನಿಂದ ಒಣಭೂಮಿ ಮತ್ತು ನೀರಾವರಿ ಭೂಮಿಗೆ ಪರಿಹಾರವನ್ನು ನೀಡಲು ನಿರ್ಧರಿಸಲಾಗಿದೆ. ಜೊತೆಗೆ ತೀವ್ರ ಬೆಳೆಹಾನಿಯಾಗಿರುವ ಪ್ರದೇಶಕ್ಕೆ ಹೆಚ್ಚುವರಿ ಪರಿಹಾರ ನೀಡುವ ಬಗ್ಗೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ಈಶ್ವರ್ ಖಂಡ್ರೆ ತಿಳಿಸಿದ್ದಾರೆ. ಪ್ರಸ್ತುತ ಬರಪೀಡಿತ ಎಂದು ಘೋಷಿಸಲಾಗಿರುವ ತಾಲೂಕುಗಳಿಗೆ ಕೇಂದ್ರ ಸರ್ಕಾರ 2600 ಕೋಟಿ ರೂಪಾಯಿ ನೀಡಬೇಕು ಎಂಬುದು ರಾಜ್ಯದ ಬೇಡಿಕೆಯಾಗಿದೆ ಎಂದು ಅವರು ಹೇಳಿದ್ದಾರೆ. ದೇಶೀಯ ಸರಕು ಸಾಗಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಬೆಂಗಳೂರಿನ ವೈಟ್ಫೀಲ್ಡ್ನಿಂದ ನವದೆಹಲಿಯ ತುಗ್ಲಕ್ಬಾದ್ಗೆ ಕಂಟೈನರ್ ರೈಲು ಸೇವೆಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನಲ್ಲಿ ಇಂದು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ದಕ್ಷಿಣ ಭಾರತದಲ್ಲಿ ಇದು ಮೊಟ್ಟ ಮೊದಲ ಉಪಕ್ರಮವಾಗಿದ್ದು, ಬೆಂಗಳೂರು, ತುಮಕೂರು, ಹೊಸೂರು, ಕೋಲಾರ, ಕೃಷ್ಣಗಿರಿ ಮತ್ತು ಸುತ್ತಮುತ್ತ ಸ್ಥಳಗಳ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳು ಹಾಗೂ ಸಿದ್ದಪಡಿಸಿದ ಸರಕುಗಳ ಸುರಕ್ಷಿತ ಸಾಗಣೆ ಹಾಗೂ ದೊಡ್ಡ ಮಾರುಕಟ್ಟೆಗಳ ಪ್ರವೇಶಕ್ಕೆ ಪ್ರಯೋಜನಕಾರಿ ಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ಹಲವು ಉದ್ಯಮಗಳಿಗೆ ಇದು ವರದಾನವಾಗಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಆಕಾಶವಾಣಿಯಿಂದ ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕೆಪಿಎಸ್ಸಿ ಪರೀಕ್ಷಾ ಅಕ್ರಮದಲ್ಲಿ ಭಾಗಿಯಾಗಿರುವ ಯಾರನ್ನೂ ರಕ್ಷಿಸುವ ಪ್ರಶ್ನೆಯೇ ಇಲ್ಲ ಎಂದು ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮಗಳಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಸರ್ಕಾರ 70,000 ಹುದ್ದೆಗಳನ್ನು ಭರ್ತಿ ಮಾಡುವ ಪ್ರಕ್ರಿಯೆ ಆರಂಭಿಸಿದ್ದು, ಸುಮಾರು 35,00,000 ಅಭ್ಯರ್ಥಿಗಳು ಪರೀಕ್ಷೆಗಳಿಗೆ ಹಾಜರಾಗಿದ್ದಾರೆ. ಎಲ್ಲ ಅಭ್ಯರ್ಥಿಗಳ ಹಿತಾಸಕ್ತಿಯನ್ನು ರಕ್ಷಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಜೈಲುಗಳ ಸುಧಾರಣೆ ಕುರಿತು ಮಾತನಾಡಿದ ಅವರು, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಆರ್ ಹಿತೇಂದ್ರ ನೇತೃತ್ವದ ಉನ್ನತ ಮಟ್ಟದ ಸಮಿತಿಯು ಜೈಲುಗಳ ಆಡಳಿತ, ಭದ್ರತೆ ಮತ್ತು ಸುಧಾರಣೆಗಳ ಕುರಿತು ಈಗಾಗಲೇ ತನ್ನ ವರದಿ ಸಲ್ಲಿಸಿದೆ. ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಶಿಫಾರಸುಗಳನ್ನು ಜಾರಿಗೆ ತರಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿಕ್ಷಕರ ದಿನಾಚರಣೆ ಹಿನ್ನೆಲೆಯಲ್ಲಿ ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಒಟ್ಟು 82 ಸಾಧಕ ಶಿಕ್ಷಕರಿಗೆ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಜ್ಯದಿಂದ ಶಿವಮೊಗ್ಗದ ರತ್ನಕುಮಾರಿ ಎಸ್ ಗ್ರಾಮೀಣ ಶಿಕ್ಷಣದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದ ಹಿನ್ನೆಲೆಯಲ್ಲಿ ಉತ್ತಮ ಶಿಕ್ಷಕಿ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಬೆಂಗಳೂರಿನ ಎಂಇಐ ಪಾಲಿಟೆಕ್ನಿಕ್ನ ಉಪಪ್ರಾಂಶುಪಾಲ ಹಾಗೂ ಸಿವಿಲ್ ಎಂಜಿನಿಯರಿಂಗ್ ವಿಭಾಗದ ಮುಖ್ಯಸ್ಥರಾದ ಡಾ ವಿಶ್ವನಾಥ್ ಎಚ್ಎಸ್ ಹಾಗೂ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಿವಾನಿ ವಿ ಮತ್ತು ಬೆಂಗಳೂರಿನ ಇಂದಿರಾನಗರದ ಖಾಸಗಿ ಶಾಲೆಯ ಶಿಕ್ಷಕಿ ರಾಧಾ ರಾಜೇಶ್ ಉತ್ತಮ ಶಿಕ್ಷಕರ ಪ್ರಶಸ್ತಿ ಪಡೆದುಕೊಂಡಿದ್ದಾರೆ. ಕನ್ನಡದ ಹಿರಿಯ ಲೇಖಕ ಹಾಗೂ ಚಿಂತಕ ಡಾ ಎಸ್ಎಲ್ ಭೈರಪ್ಪ ಅವರ ಕೊಡುಗೆಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಶ್ಲಾಘಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಸಂಶೋಧನಾ ಪ್ರತಿಷ್ಠಾನ ಹಮ್ಮಿಕೊಂಡಿರುವ ವಾರ್ಷಿಕ ಇತಿಹಾಸ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬೌದ್ಧಿಕ ವಿಚಾರಣೆಯ ಅನ್ವೇಷಣೆಯು ಭಾರತದ ಪುರಾತನ ನಾಗರಿಕತೆಗೆ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಭಾರತವು ಒಟ್ಟಾಗಿ ಬೌದ್ಧಿಕ ಸ್ವರಾಜ್ಯದ ಸುವರ್ಣ ಯುಗದತ್ತ ಸಾಗಬೇಕು ಎಂದು ಅವರು ತಿಳಿಸಿದ್ದಾರೆ. ಯಶವಂತಪುರ ಮಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ನ ಮೊದಲ ಪ್ರಾಯೋಗಿಕ ಸಂಚಾರ ಇಂದು ಯಶಸ್ವಿಯಾಗಿ ಆರಂಭಗೊಂಡಿದೆ. ನೈರುತ್ಯ ರೈಲ್ವೆಯು ಪಶ್ಚಿಮ ಘಟ್ಟದ ಮಾರ್ಗದಲ್ಲಿ ರೈಲಿನ ವೇಗ, ಸುರಕ್ಷತೆ ಮತ್ತು ವೇಳಾಪಟ್ಟಿಯನ್ನು ಪರಿಶೀಲಿಸುತ್ತಿದೆ. 16 ಬೋಗಿಗಳ ಅತ್ಯಾಧುನಿಕ ವಂದೇ ಭಾರತ್ ರೈಲಿನ ವೇಳಾಪಟ್ಟಿ ವೇಗ ಹಾಗೂ ಕಾಲಮಿತಿಯನ್ನು ಪರಿಶೀಲಿಸಲು ಈ ಪ್ರಾಯೋಗಿಕ ಸಂಚಾರ ಆಯೋಜಿಸಲಾಗಿದೆ. ಕಳೆದ ತಿಂಗಳು ಪಶ್ಚಿಮ ಘಟ್ಟದ ಹಸಿರು ಘಾಟ್ ಮಾರ್ಗದಲ್ಲಿ ಸ್ವಯಂಚಾಲಿತ ತುರ್ತು ಬ್ರೇಕಿಂಗ್ ಸಿಸ್ಟಂ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಲಾಗಿತ್ತು. ಕಡಿದಾದ ಭೂಪ್ರದೇಶದಲ್ಲಿನ ರೈಲಿನ ಸುರಕ್ಷತೆ, ವೇಗ ಹಾಗೂ ಸುಗಮ ಸಂಚಾರ ಖಚಿತಪಡಿಸಿಕೊಂಡ ಬಳಿಕವೇ ಸಾರ್ವಜನಿಕ ಸೇವೆಗೆ ಅಧಿಕೃತ ಚಾಲನೆ ನೀಡಲು ರೈಲ್ವೆ ಅಧಿಕಾರಿಗಳು ವೇಳಾಪಟ್ಟಿಯನ್ನು ಅಂತಿಮಗೊಳಿಸುತ್ತಿದ್ದಾರೆ. ಬಾಗಲಕೋಟೆಯ ನವನಗರದಲ್ಲಿ ಸ್ಥಾಪನೆಯಾಗುತ್ತಿರುವ ಬಾಗಲಕೋಟೆ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದ 100 ಎಂಬಿಬಿಎಸ್ ಸೀಟುಗಳ ಪ್ರವೇಶಕ್ಕೆ ರಾಷ್ಟೀಯ ವೈದ್ಯಕೀಯ ಆಯೋಗ ಅನುಮತಿ ನೀಡಿದೆ. ಸೆಪ್ಟೆಂಬರ್ 3 ಹೊರಡಿಸಿರುವ ಅನುಮತಿ ಪತ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ಸಾಲಿಗೆ ವಾರ್ಷಿಕ 100 ಎಂಬಿಬಿಎಸ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅನುಮತಿ ನೀಡಿರುವುದನ್ನು ಸ್ಪಷ್ಟಪಡಿಸಲಾಗಿದೆ. ಕಾಲೇಜು ಆರಂಭಕ್ಕೆ ಸಂಬಂಧಿಸಿದಂತೆ ಸಲ್ಲಿಸಿದ್ದ ಅರ್ಜಿಯನ್ನು ಪರಿಶೀಲಿಸಿದ ಎನ್ಎಂಸಿ ಆರಂಭದಲ್ಲಿ ಅನುಮತಿ ನಿರಾಕರಿಸಿತ್ತು. ಎರಡನೇ ಮೇಲ್ಮನವಿ ಸಮಿತಿಯ ನಿರ್ಧಾರದ ಅನ್ವಯ ಅಗತ್ಯ ಕ್ರಮಗಳನ್ನು ಕೈಗೊಂಡ ಹಿನ್ನೆಲೆಯಲ್ಲಿ ಇದೀಗ ಅನುಮತಿ ಪತ್ರ ನೀಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಗ್ಗಟ್ಟಿನಿಂದ ಕೆಲಸ ಮಾಡಿ ರೈತರ ಸಮಸ್ಯೆ, ನೀರಾವರಿ ಸಮಸ್ಯೆ ಸೇರಿದಂತೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಪಟ್ಟಿಯಲ್ಲಿ 50 ಹೆಚ್ಚು ತಾಲೂಕುಗಳು ಬರಪೀಡಿತ ಎಂದು ಘೋಷಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬೆಂಗಳೂರು ತುಗ್ಲಕಾಬಾದ್ ಕಂಟೈನರ್ ರೈಲ್ವೆ ಸೇವೆಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಚಾಲನೆ. ಯುವಕರ ಭವಿಷ್ಯದ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳುವುದಿಲ್ಲ, ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ. ರಾಜ್ಯದ 4 ಸಾಧಕರಿಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರಿಂದ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ. ಹಿರಿಯ ಸಾಹಿತಿ ಡಾ ಎಸ್ಎಲ್ ಭೈರಪ್ಪ ಕೊಡುಗೆ ಸ್ಮರಿಸಿದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.

ಸನ್ಸೆಟ್ ಸುರಭಿ ಕಾರ್ಯಕ್ರಮ ಶುರು ಮಾಡೋ ಹೊತ್ತು ಬಂದಾಯ್ತು. 6:51 ಆಗಿ ಹೋಯ್ತು. ಎಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಸುಸ್ವಾಗತವನ್ನ ಕೋರ್ತಾ ಇದ್ದೀನಿ. ಈ ಹೊತ್ತಲ್ಲಿ ಚಂದದ ಕಾರ್ಯಕ್ರಮ ಸೂಪರ್ ಆದ ಹಾಡುಗಳ ಜೊತೆಯಾಗಿ ಸಾಕಷ್ಟು ಮಾಹಿತಿಯನ್ನು ಹೊತ್ಕೊಂಡು ನಿಮ್ಮನ್ನ ಬಂದು ತಲುಪುತ್ತೆ. ಯಾವ್ದಪ್ಪ ಸನ್ಸೆಟ್ ಸುರಭಿ.

ಕನ್ನಡ ಕಾಮನಬಲು 101.3 ಮೆಗಾಹರ್ಟ್ಸ್ ಅನ್ನು ಕೇಳ್ತಾ ಇದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಇದು. ಇವತ್ತು ನಾವು ಆಚರಿಸ್ತಾರಂತಹ ವಿಶೇಷ ದಿನಗಳ ಬಗ್ಗೆ ಮಾತಾಡುವಂತ ಹೊತ್ತು. ಸೆಪ್ಟೆಂಬರ್ 5 ಮದರ್ ತೆರೇಸಾ ಅವರ ಪುಣ್ಯತಿಥಿಯನ್ನು ಆಚರಣೆ ಮಾಡಲಾಗುತ್ತೆ. ಈ ಒಂದು ದಿನವನ್ನ ಅಂತಾರಾಷ್ಟ್ರೀಯ ದತ್ತಿ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಚಾರಿಟಿ ಅಂತ ಹೇಳಿ ಗುರುತಿಸಲಾಗಿದೆ. ಒಬ್ಬ ವ್ಯಕ್ತಿಯಾಗಿ ನಾನೇನು ಮಾಡ್ತಾ ಇದ್ದೇನೆ ಅನ್ನೋದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ತನ್ನ ಜೀವನದ ಜೊತೆಯಾಗಿ ತನ್ನ ಸಮಾಜದ ಒಡೆಯಲಿರುವಂತಹ ಪರಸ್ಪರ ಸಂಬಂಧವನ್ನು ಗುರುತಿಸ್ಕೊಳ್ತಾ, ಪರಸ್ಪರರಿಗೆ ಸಹಾಯ ಮಾಡ್ತಾ, ಮುಂದುಕ್ತಾ, ಮುಂದೆ ನಡೀತಾ, ಸಮಾಜದ ಜವಾಬ್ದಾರಿಗಳನ್ನು ತನ್ನ ಜವಾಬ್ದಾರಿ ಅಂತ ಹೇಳ್ತಾ, ಸಮಾಜವನ್ನು ಜವಾಬ್ದಾರಿಯತ್ತ ಮುನ್ನುಗ್ಸ್ತಾ, ಎಲ್ಲರನ್ನ ಸಮಾನವಾಗಿ ಬಾಳೋದಕ್ಕೆ ಅವಕಾಶ ಕಲ್ಪಿಸಿಕೊಡುವಂತಹ ದಿನದಲ್ಲಿ ಈ ಒಂದು ದಿನ ಕೂಡ ಸೇರಿದೆ. ಈ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ದಿನ ಇದಾಗಿದೆ, ಅಂತಾರಾಷ್ಟ್ರೀಯ ದತ್ತಿ ದಿನ. ಈ ಒಂದು ದಿನದಂದು ಸಂಪೂರ್ಣವಾಗಿ ಸ್ವಯಂ ಪ್ರೇರಿತವಾಗಿ ನಮ್ಮ ಕೈಲಾದ ಮಟ್ಟದಲ್ಲಿ ಒಂದಷ್ಟು ನಾವು ಈ ರೀತಿಯಾದಂತಹ ದತ್ತಿಯನ್ನು ಯಾರಿಗಾದರೂ ನೀಡುವಂಥದ್ದು, ಅಗತ್ಯವಾಗಿ ಬಡವರು ಯಾರಿರ್ತಾರೆ ಅಥವಾ ಯಾರಿಗೆ ಅವಶ್ಯಕತೆ ಇದೆ ಅವರನ್ನು ಮುನ್ನಡೆಗೆ ತರುವಂತಹ ಪ್ರಯತ್ನವನ್ನು ಮಾಡೋದು, ಇದೆಲ್ಲ ಕೂಡ ಈ ದಿನದಂದು ಸೇರ್ತಾ ಹೋಗುತ್ತೆ. ಮತ್ತಷ್ಟು ಮಾತಾಡೋಣ, ಇನ್ನಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋಣ. ಸನ್ಸೆಟ್ ಸುರಭಿ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಸಂದೇಶವನ್ನು ಕಳಿಸ್ಕೊಡ್ಬೇಕು ಅಂದರೆ 9488010013 ಇದು ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ. ಸಂದೇಶ ಕಳಿಸಿ, ನಿಮ್ಮ ಮಾತನ್ನು ನಮಗೆ ತಿಳಿಸಿ.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿಗಾತೀನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ.
2: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

7:07 ಆಗೋಯ್ತು. ಕನ್ನಡ ಕಾಮನ್ ಬೆಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಅಂದ ಹಾಗೆ ಈ ಹೊತ್ತಲ್ಲಿ ಬಂದಿದೆ ಸಂದೇಶ ಯಾರ್ಯಾರಿಂದ ಅಂತ ನೋಡೋಕ್ ಮುಂಚೆ ಇವತ್ತಿರುವಂತಹ ವಿಶೇಷವಾದ ದಿನಗಳ ಬಗ್ಗೆ ಮಾತಾಡಿ ಬಿಡೋಣ. ಇವತ್ತು ಆಕ್ಚುಲಿ ವರ್ಲ್ಡ್ ಬಿಯರ್ ಡೇ, ಅಂದ್ರೆ ವಿಶ್ವ ಗಡ್ಡದ ದಿನ ಅಂತ ಹೇಳಲಾಗುತ್ತದೆ. ಇದು ಪ್ರತಿ ಸೆಪ್ಟೆಂಬರ್ನ ಮೊದಲ ಶನಿವಾರದಂದು ಆಚರಣೆ ಮಾಡಲಾಗುವಂತಹ ದಿನ. ಏನೇ ಹೇಳಿ, ಈ ಒಂದು ಗಡ್ಡ ಅಂತ ಹೇಳ್ತಾ ಇದ್ದಕ್ಕೆ ಅದರ ಸ್ಟೈಲ್ ಅಂತ ಹೇಳ್ತಿದ್ದ ಹಾಗೆ ಹೆಣ್ಮಕ್ಳು 1000 ಹೇಳ್ಬೋದು ರೀ. ಆದರೆ ಗಂಡು ಮಕ್ಕಳಿಗಂತೂ ಈ ಒಂದು ತನ್ನ ಗಡ್ಡದ ಮೇಲೆ, ಅದಕ್ಕೆ ಕೊಡುವಂತಹ ಶೈಲಿಯ ಮೇಲೆ ಅವಾ ವಿಶೇಷವಾದ ಒಲವಿರುತ್ತೆ, ಹೌದಲ್ಲ? ಅಲ್ಲದೆ ಗಡ್ಡಗಳ ಕುರಿತಾಗಿ ಅನೇಕ ಹಿಸ್ಟರಿ ಇರುತ್ತೆ, ಮತ್ತು ಅನೇಕ ಮನೆಯಲ್ಲಿ ಬರುವಂತಹ ಟ್ರೆಡಿಷನ್ಗಳು ಕೂಡ ಇರುತ್ತೆ. ಏನೇ ಹೇಳಿ, ಗಡ್ಡ ದಿನದಂದು ಎಲ್ಲ ಗಂಡು ಮಕ್ಕಳಿಗೆ ವಿಶೇಷವಾದ ಶುಭಾಶಯಗಳು. ಕಾರ್ಯಕ್ರಮ ಮುಂದುವರಿಯುತ್ತೆ. ಕನ್ನಡ ಕಾಮನ್ ಬೆಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ, ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ. ಇದು FM ರೈನ್ಬೋ 101.3 ಮೆಗಾಹರ್ಟ್ಸ್.

ಎಲ್ಲಿದೆ ನಮಗೆ ಮದುವೆ ಬೇಡ ಸ್ವಾಮಿ ಅರೆ ಚಿನ್ನರನ್ನ ಮುದ್ದು ಎನ್ನುವ ಚಲ್ಲಾಟ ಮೂರು ದಿನ ಜಗಳ ಕದನ ಕೋಪ ತಾಪ ಹೋರಾಟ ನೂರು ದಿನ ಮಾಮ ಮೀಯ ನಮಗೆ ಮದುವೆ ಬೇಡ ಸ್ವಾಮಿ ಸ್ವಾಮಿ ನಮಗೆ

ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು.

ಕನ್ನಡ ಕಾಮನವಿಲ್ಲನ ಕೇಳ್ತಾ ಇದ್ದೀರಾ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿದ್ದೀವಿ. ಈ ದಿನದ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ಇವತ್ತು ಇನ್ನೊಂದು ವಿಶೇಷವಾದ ದಿನ ಇದೆ. ಅಂತಾರಾಷ್ಟ್ರೀಯ ರಣಹದ್ದು ಜಾಗೃತಿಯ ದಿನ. ಪ್ರತಿ ವರ್ಷ ಸೆಪ್ಟೆಂಬರ್ನ ಮೊದಲ ಶನಿವಾರ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ನಿಮಗೆ ಗೊತ್ತೋ ಇಲ್ವೋ, ರಣಹದ್ದು ಅಂತ ಹೇಳ್ತಿದ್ದ ಹಾಗೆ ಇದು ಪ್ರಕೃತಿಯ ಕಾವಲುಗಾರ ಅಂತಾನೆ ಜನ ಕರೆಯೋದು ಇದನ್ನು. ಯಾಕೆ ಅಂದರೆ ಸತ್ತ ಪ್ರಾಣಿಗಳ ಕಳೆಬರವನ್ನು ತಿನ್ನುತ್ತೆ, ಇದರಿಂದ ಪರಿಸರ ಸ್ವಚ್ಛವಾಗಿಡುತ್ತೆ, ರೋಗಗಳು ಹರಡೋದು ತಪ್ಪುತ್ತೆ. ನಮಗೆ ಗೊತ್ತಿರಬೇಕು, ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಇದು ರಣಹದ್ದುಗಳ ಒಂದು ಪ್ರಮುಖ ಅಷ್ಟಮತಾಮವಾಗಿ ಹೊರಹೊಮ್ಮಿದೆ. ಈ ಒಂದು ದಿನದಂದು ರಣಹದ್ದುಗಳು ನಮಗೋಸ್ಕರ, ಪರಿಸರಕ್ಕೋಸ್ಕರ ತಾವು ನಿರ್ವಹಿಸ್ತಾ ಇರುವಂತಹ ಈ ಒಂದು ಅದ್ಭುತವಾದ ಕೆಲಸವನ್ನು ಶ್ಲಾಘಿಸೋಣ. ಅಳಿವಿನಂಚಿಗೆ ತಲುಪುವ ಮುನ್ನ ನಮ್ಮ ಪರಿಸರ ವ್ಯವಸ್ಥೆಯನ್ನು ನಾವು ಯಾವುದೇ ರೀತಿಯಲ್ಲಿ ಡಿಸ್ಟರ್ಬ್ ಮಾಡದ ಹಾಗೆ ಈ ಎಲ್ಲ ಒಂದು ಜೀವರಾಶಿಗಳನ್ನು ನಾವು ಕಾಪಾಡಿಕೊಳ್ಳೋಣ, ಏನಂತೀರಾ? ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ 101.3 MHz. ಯಾಕಂದ್ರೆ ಇದು FM ರೈನ್ಬೋ ಸನ್ಸೆಟ್ ಸುರಭಿ ಕಾರ್ಯಕ್ರಮ.

7:25 ಹಾಗೆ ಹೋಯ್ತು. ಏನ್ರಿ ಇದು, ನೋಡ್ತಾ ಇದ್ರೆ ಟೈಮ್ ಓಡ್ತಾನೆ ಇರುತ್ತೆ, ಸಮಯ ಹೋಗೋದು ಗೊತ್ತಾಗೋದಿಲ್ಲ. ಹಾಡುಗಳ ಜೊತೆ ಜೊತೆಯಾಗಿ ನಾವು ನೀವು ಇಷ್ಟು ಹೊತ್ತು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಸಾಗಿ ಬಂದ್ವಿ. ಇನ್ನ ಸೂಪರ್ ಆದ ಗೀತೆಗಳ ಜೊತೆಯಾಗಿ ಹೊತ್ತಿನ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣವಾ. ಅಂದ ಹಾಗೆ ಯಾರ್ಯಾರಪ್ಪ ಸಂದೇಶ ಕಳುಹಿಸಿ ಕೊಟ್ಟಿದ್ರಿ ನೋಡೋಣ. ಹರೀಶ್ ಅವರ ಸಂದೇಶ ಬಂದದ್ದು ಮಲ್ಲೇಶ್ವರಂನಿಂದ, ಅದಾದ ನಂತರ ಅನು ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿತು. ಧನ್ಯವಾದಗಳು. ಅಂದ ಹಾಗೆ ನಿಮ್ಗೆಲ್ಲ ಒಂದು ವಿಷಯ ಹೇಳಬೇಕು, 7:30 ನಿಮ್ಮ ಜೊತೆ ಯಾಕ್ತಾ ಇದೆ ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಎರಡು ಭಾಷೆಗಳಲ್ಲಿ ಮೂಡಿಬರುವಂತಹ ನೇರ ವೀಕ್ಷಕ ವಿವರಣೆ. ಯಾವ ಒಂದು ಕಾರ್ಯಕ್ರಮದಪ್ಪ ಅಂತ ಹೇಳಿದ್ರೆ, ನಡೀತಾ ಇದೆ ವುಮೆನ್ಸ್ ಏಷ್ಯಾ ಕಪ್ T20 ಕ್ರಿಕೆಟ್ ಟೂರ್ನಮೆಂಟ್ 2026 ದುಬೈನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ನಡೀತಾ ಇರುವಂತಹ ಈ ಒಂದು ಕ್ರಿಕೆಟ್ ಮ್ಯಾಚ್ನ ಟೂರ್ನಮೆಂಟ್ನ ನೇರ ವೀಕ್ಷಕ ವಿವರಣೆಯನ್ನು ನೀವು 7:30 ಕಾರ್ಯಕ್ರಮ ಅಥವಾ ಈ ಒಂದು ಪಂದ್ಯಾವಳಿ ಮುಗಿಯೋವರೆಗೂ ಕೂಡ ಕೇಳಬಹುದು, ನೇರವಾಗಿ ಮೂಡಿಬರುತ್ತೆ. ಹಾಗಾದರೆ ಕಾರ್ಯಕ್ರಮಗಳನ್ನು ಏನು ಮಾಡೋದು, FM ರೇನ್ಬೋನ ಹೇಗೆ ಕೇಳೋದು ಅಂದರೆ ತೀರಾ ಸಿಂಪಲ್ಲು. ನಿಮ್ಮ ಮೊಬೈಲ್ನಲ್ಲಿ ಈಗಲೇ ಡೌನ್ಲೋಡ್ ಮಾಡ್ಕೊಳ್ಳಿ ನ್ಯೂಸ್ ಆನ್ AIR ಆ್ಯಪನ್ನು. ಇದರ ಮೂಲಕವಾಗಿ ನೀವು ಯಾವುದೇ ತಡೆಯಿಲ್ಲದೆ ನಮ್ಮ ಕಾರ್ಯಕ್ರಮಗಳನ್ನು ಕೇಳಬಹುದು, ನಮ್ಮ ಜೊತೆಯಾಗಿರಬಹುದು. ಅದೇ ರೀತಿಯಲ್ಲಿ ಪಕ್ಕದಲ್ಲೇ ರೇಡಿಯೋದಲ್ಲಿ ಏನೇನು ಆಗ್ತಾ ಇದೆಯಪ್ಪ ಅಂತ ಹೇಳಿ ಲೈವ್ ಆಗಿ ಕ್ರಿಕೆಟ್ ಕಮೆಂಟ್ರಿಯನ್ನು ಕೂಡ ಕೇಳಬಹುದು. ಆಗ್ಬೋದಾ? ಖಂಡಿತವಾಗ್ಲೂ ಆಗ್ಬೋದು ಅಂತ ನೀವು ಹೇಳ್ತಾ ಇದ್ದೀರಂತ ನಂಗೆ ಗೊತ್ತಾಗ್ತದೆ. ಅಂದ ಹಾಗೆ ಇವತ್ತು September 5 ಶಿಕ್ಷಕರ ದಿನಾಚರಣೆ. 10:00 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ವಿಶೇಷವಾದ ಕಾರ್ಯಕ್ರಮ ಮೂಡಿಬರುತ್ತೆ. ಹಾಗಾಗಿ ಖಂಡಿತ ಮಿಸ್ ಮಾಡ್ಕೊಳ್ದೆ, ಏನು ಹೇಳಿ, ಮಿಸ್ ಮಾಡಿಕೊಳ್ಳದೆ ಕಾರ್ಯಕ್ರಮವನ್ನು ಕೇಳ್ತಾನೇ ಇರಿ, ಜೊತೆಯಾಗೇ ಇರಿ. ಇದು FM ರೇನ್ಬೋ 101.3 MHz. ಇನ್ನು ಒಂದು ಗೀತೆಯನ್ನು ನಿಮಗೋಸ್ಕರ ಪ್ರಸಾರ ಮಾಡೋದಕ್ಕೆ ನಮಗಂತೂ ಅವಕಾಶ ಇದೆ. ಈ ಗೀತೆಯ ಜೊತೆಯಾಗಿ ಈ ಹೊತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 MHz. ಯಾಕೆ ಯಾವಾಗಲೂ ಕೇಳ್ತಾ ಇರಬೇಕು, ಯಾಕೆ ಯಾಕೆ, ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ. FM ರೇನ್ಬೋನ ಕೇಳ್ತಾನೆ ಇರಿ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದು ಕನ್ನಡ ಕಾಮನಬಿಲ್ಲು 101.3 MHz.

0: ಪ್ರಸಾರ ಭಾರತಿ ತನ್ನ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24x7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲಾ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡವೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ರೇಖಾ ನಾಯ್ಕರ್. ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1344 ಏರಿಕೆ, ಗುರುತು ಪತ್ತೆಯಾಗದ ಮೃತದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ವಾರ್ತೆಗಳ ವಿವರ. ಗುಣಮಟ್ಟದ ಶಿಕ್ಷಣದಿಂದ ಮಾತ್ರ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ ಎಂದು ರಾಷ್ಟಪತಿ ದ್ರೌಪದಿ ಮುರ್ಮು ಹೇಳಿದ್ದಾರೆ. ಶಿಕ್ಷಕರ ದಿನದಂದು ನವದೆಹಲಿಯಲ್ಲಿ 2026 ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ದೇಶಿಸಿ ಮಾತನಾಡಿದ ಅವರು, ಶಿಕ್ಷಕರನ್ನು ಗೌರವಿಸುವ ಸಮಾಜವು ಸರಿಯಾದ ರೀತಿಯಲ್ಲಿ ಪ್ರಗತಿಪರ ಸಮಾಜವಾಗಿದೆ. ಶೈಕ್ಷಣಿಕ ಶ್ರೇಷ್ಠತೆ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ರಾಷ್ಟದ ಅಭಿವೃದ್ಧಿಯಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತದೆ ಎಂದರು. ಜ್ಞಾನ ಶಕ್ತಿಯಾಗುವುದರ ಜೊತೆಗೆ ಭಾರತ

0: ವನ್ನು ವಿಶ್ವದ ಕೌಶಲ್ಯ ರಾಜಧಾನಿಯಾಗಿ ಸ್ಥಾಪಿಸುವುದು ದೇಶದ ಆದ್ಯತೆಯಾಗಿದೆ. ವ್ಯಕ್ತಿಗಳು ಸ್ವತಂತ್ರವಾಗಿ ಯೋಚಿಸಲು, ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ರಾಷ್ಟ್ರದ ಪ್ರಗತಿಗೆ ಅರ್ಥಪೂರ್ಣವಾಗಿ ಕೊಡುಗೆ ನೀಡಲು ಶಿಕ್ಷಣ ಅಧಿಕಾರ ನೀಡುತ್ತದೆ. ಸಮರ್ಪಿತ ಶಿಕ್ಷಕರು ಮುಂಚೂಣಿಯಲ್ಲಿರುವ ರಾಷ್ಟ್ರ ನಿರ್ಮಾಣಕಾರರು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪ್ರತಿಪಾದಿಸಿದರು. 27 ರಾಜ್ಯಗಳು, 7 ಕೇಂದ್ರಾಡಳಿತ ಪ್ರದೇಶಗಳು ಮತ್ತು ಕೇಂದ್ರ ಸರ್ಕಾರದ 6 ಸಂಸ್ಥೆಗಳಿಂದ 48 ಆಯ್ದ ಶಾಲಾ ಶಿಕ್ಷಕರಿಗೆ ರಾಷ್ಟೀಯ ಶಿಕ್ಷಕರ ಪ್ರಶಸ್ತಿಗಳನ್ನು ರಾಷ್ಟ್ರಪತಿ ಮುರ್ಮು ಪ್ರದಾನ ಮಾಡಿದರು. ಇದೇ ವೇಳೆ ಅವರು ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಶಿಕ್ಷಕರು ಮತ್ತು ಅಧ್ಯಾಪಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವರಾದ ಜಯಂತ್ ಸಿಂಗ್ ಮತ್ತು ಡಾ ಸುಕಾಂತ್ ಮಜುಂದಾರ್ ಉಪಸ್ಥಿತರಿದ್ದರು. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರು ಆರೋಗ್ಯಕರ ಭಿನ್ನಾಭಿಪ್ರಾಯ ಮತ್ತು ಚರ್ಚೆಯ ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳಿದರು. ನವದೆಹಲಿಯಲ್ಲಿ ನಡೆಯುತ್ತಿರುವ ಬ್ರಿಕ್ಸ್ ಮುಖ್ಯ ನ್ಯಾಯಮೂರ್ತಿಗಳ ಸಭೆಯಲ್ಲಿ ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಮತ್ತು ಪಾಲುದಾರ ರಾಷ್ಟಗಳ ನಿಯೋಗಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ ಎಂದು ಪ್ರತಿಪಾದಿಸಿದರು. ನಳಂದ ವಿಶ್ವವಿದ್ಯಾಲಯವು ಒಂದು ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಶೈಕ್ಷಣಿಕ ಕೇಂದ್ರವಾಗಿತ್ತು. ಅಲ್ಲಿ ಪ್ರಪಂಚದಾದ್ಯಂತದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ಯಾವುದೇ ತಾರತಮ್ಯ ಅಥವಾ ಅಡೆತಡೆಗಳಿಲ್ಲದೆ ಪ್ರವೇಶ ದೊರೆಯುತ್ತಿತ್ತು ಎಂಬುದನ್ನು ಸ್ಮರಿಸಿದ ಅವರು, ಬ್ರಿಕ್ಸ್ ಅನ್ನು ಜೀವಂತ ನಳಂದ ವಿಶ್ವವಿದ್ಯಾಲಯ ಎಂದು ಕರೆಯಬೇಕು ಎಂದು ಹೇಳಿದರು. ದೇಶಗಳ ನಡುವಿನ ವ್ಯಾಪಾರ ಬೆಳೆದಂತೆ ವ್ಯವಹಾರಗಳಿಗೆ ವಿವಿಧ ಕಾನೂನು ಮತ್ತು ವಾಣಿಜ್ಯ ಸಂಸ್ಕೃತಿಗಳಲ್ಲಿ ಪರಿಣಾಮಕಾರಿ, ವಿಶ್ವಾಸಾರ್ಹ ಮತ್ತು ಕಾರ್ಯಸಾಧ್ಯವಾದ ವಿವಾದ ಪರಿಹಾರ ಕಾರ್ಯವಿಧಾನಗಳು ಬೇಕಾಗುತ್ತವೆ. ಮಧ್ಯಸ್ಥಿಕೆ ಸಂಸ್ಥೆಗಳ ನಡುವಿನ ಸಹಕಾರ, ವೃತ್ತಿಪರ ತರಬೇತಿ, ಬಹುಭಾಷಾ ಸಾಮರ್ಥ್ಯ ಹಾಗೂ ನ್ಯಾಯಾಧೀಶರು, ಮಧ್ಯವರ್ತಿಗಳು, ವಕೀಲರ ನಡುವೆ ಸಂವಾದ ಬಲಪಡಿಸುವಂತೆ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಕರೆ ನೀಡಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆಯಿಂದ ಅಸ್ಸಾಂ, ಮೇಘಾಲಯ, ಮಣಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ 4 ದಿನಗಳ ಭೇಟಿ ನೀಡಲಿದ್ದಾರೆ. ತಮ್ಮ ಭೇಟಿಯ ಸಮಯದಲ್ಲಿ ಅವರು ಐತಿಹಾಸಿಕ, ಸಾಮಾಜಿಕ ಮತ್ತು ರಾಷ್ಟೀಯ ಮಹತ್ವದ ಸಂಸ್ಥೆಗಳಿಗೆ ಭೇಟಿ ನೀಡುವುದರ ಜೊತೆಗೆ ಹಲವಾರು ಶೈಕ್ಷಣಿಕ, ಸಾಂಸ್ಕೃತಿಕ ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಮೊದಲ ದಿನ ಉಪರಾಷ್ಟಪತಿಗಳು ಅಸ್ಸಾಂನ ಗುವಾಹಟಿಯಲ್ಲಿರುವ ಗೀತಾನಗರ ಕಾಲೇಜಿನ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಅವರು ಗುವಾಹಟಿಯ ಶಂಕರದೇವ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಲಿದ್ದಾರೆ. ಸೋಮವಾರ ಗುವಾಹಟಿ ವಿಶ್ವವಿದ್ಯಾಲಯದಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ವಿಶ್ವವಿದ್ಯಾಲಯದ ಸಮಾವೇಶ ಕೇಂದ್ರದಲ್ಲಿ ವಿದ್ಯಾರ್ಥಿಗಳು, ಅಧ್ಯಾಪಕರು ಮತ್ತು ನಾಗರಿಕರೊಂದಿಗೆ ಸಂವಾದ ನಡೆಸಲಿದ್ದಾರೆ. ಇದೇ 8ರಂದು ಉಪರಾಷ್ಟಪತಿಗಳು ಇಂಫಾಲ್ಗೆ ಭೇಟಿ ನೀಡಲಿದ್ದಾರೆ. ಅವರು ಮೊಯಿರಾಂಗ್ನಲ್ಲಿರುವ ಐಎನ್ಎ ವಸ್ತು ಸಂಗ್ರಹಾಲಯ ಮತ್ತು ಇಂಫಾಲ್ನ ಸೈನಿಕ ಶಾಲೆಯನ್ನು ಭೇಟಿ ಮಾಡಲಿದ್ದಾರೆ. ನಂತರ ಅವರು ಇಟಾನಗರಕ್ಕೆ ತೆರಳಲಿದ್ದಾರೆ. ತಮ್ಮ ಭೇಟಿಯ ಕೊನೆಯ ದಿನದಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅರುಣಾಚಲ ಪ್ರದೇಶ ವಿಧಾನಸಭೆಯ ವಿಶೇಷ ಅಧಿವೇಶನದಲ್ಲಿ ಭಾಗವಹಿಸಲಿದ್ದಾರೆ. ಬಳಿಕ ನೈದಾರ್ ನಾಮ್ಲೋ, ಇಟಾನಗರದ ಜವಾಹರಲಾಲ್ ನೆಹರು ರಾಜ್ಯ ವಸ್ತು ಸಂಗ್ರಹಾಲಯ ಹಾಗೂ ಶ್ರವಣ ಮತ್ತು ದೃಷ್ಟಿಹೀನರಿಗಾಗಿ ಡೋನಿ ಪೋಲೋ ಮಿಷನ್ ಶಾಲೆಗೆ ಭೇಟಿ ನೀಡಲಿದ್ದಾರೆ. ಮಹಾರಾಷ್ಟದ ಮೇಲ್ಘಾಟ್ ಮತ್ತು ಪೆಂಚ್ ಹುಲಿ ಅಭಯಾರಣ್ಯಗಳಲ್ಲಿ ಕೃತಕವಾಗಿ ಸಾಕಣೆ ಮಾಡಿ ಬೆಳೆಸಿದ ರಣಹದ್ದುಗಳನ್ನು ನೈಸರ್ಗಿಕ ಆವಾಸ ಸ್ಥಾನಕ್ಕೆ ಬಿಡುಗಡೆ ಮಾಡುವ ಯೋಜನೆ ಅತ್ಯಂತ ಯಶಸ್ವಿಯಾಗಿದೆ. ಬಾಂಬೆ ನೈಸರ್ಗಿಕ ಇತಿಹಾಸ ಸೊಸೈಟಿ ಬಿಎನ್ಎಚ್ಎಸ್ ನೀಡಿರುವ ಮಾಹಿತಿ ಪ್ರಕಾರ 2025 ಡಿಸೆಂಬರ್ ಮತ್ತು 2026 ಜನವರಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದ 29 ರಣಹದ್ದುಗಳಲ್ಲಿ ಶೇಕಡಾ 78% ರಣಹದ್ದುಗಳು ಜೀವಂತವಾಗಿ ಉಳಿದುಕೊಂಡಿದ್ದು ಆಶಾದಾಯಕ ಪ್ರಗತಿ ಕಂಡುಬಂದಿದೆ. ಸೂಕ್ತ ಪರಿಸರದಲ್ಲಿ ರಣಹದ್ದುಗಳನ್ನು ಮರಳಿ ಸಂರಕ್ಷಿಸುವ ಯೋಜನೆಗೆ ಈ ಫಲಿತಾಂಶಗಳು ಹೊಸ ಭರವಸೆ ನೀಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳದಲ್ಲಿ ಸಂಭವಿಸಿದ ಭೀಕರ ಪ್ರವಾಹದಿಂದ ಮೃತಪಟ್ಟವರ ಸಂಖ್ಯೆ 1344ಕ್ಕೆ ಏರಿಕೆಯಾಗಿದೆ. 8 ಪೀಡಿತ ಜಿಲ್ಲೆಗಳಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸುಮಾರು 5,000 ಜನರು ಕಾಣೆಯಾಗಿದ್ದಾರೆ. ಇಲ್ಲಿವರೆಗೆ 13,000ಕ್ಕೂ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ. ನುವಾಕೋಟ್ ಜಿಲ್ಲೆಯಲ್ಲಿ 4 ಅಂತಸ್ತಿನ ಮನೆಯ ಅವಶೇಷಗಳ ಅಡಿಯಲ್ಲಿ 10 ದಿನಗಳ ಕಾಲ ಸಿಲುಕಿದ್ದ 60 ವರ್ಷದ ಮಹಿಳೆಯನ್ನು ಜೀವಂತವಾಗಿ ರಕ್ಷಿಸಲಾಗಿದೆ. ಅವರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಸ್ಥಳಾಂತರಿಸಲಾಗಿದೆ. ಬಲಿಪಶುಗಳನ್ನು ಗುರುತಿಸಲು ಡಿಎನ್ಎ ಪರೀಕ್ಷೆ ನಡೆಸಲು ನೇಪಾಳ ಪ್ರಾರಂಭಿಸಿದೆ. ಇಲ್ಲಿಯವರೆಗೆ ಕೇವಲ 96 ಶವಗಳನ್ನು ಮಾತ್ರ ಗುರುತಿಸಲಾಗಿದೆ ಮತ್ತು ಅವರ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ದುರಂತದಲ್ಲಿ ಚೀನಾದ ಕನಿಷ್ಠ 21 ಜನರು ಸಾವನ್ನಪ್ಪಿದ್ದಾರೆ. ಟಿಬೆಟ್ನಲ್ಲಿ 500ಕ್ಕೂ ಹೆಚ್ಚು ಜನರು ಕಾಣೆಯಾಗಿದ್ದಾರೆ. ನೇಪಾಳದ 8 ಜಿಲ್ಲೆಗಳಲ್ಲಿ ಇಲ್ಲಿಯವರೆಗೆ ಪತ್ತೆಯಾಗಿರುವ ಒಟ್ಟು ಶವಗಳಲ್ಲಿ 758 ವಯಸ್ಕರು, 85 ಮಕ್ಕಳು ಮತ್ತು 501 ಶವಗಳನ್ನು ಹೊರತೆರೆಯಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಮಧ್ಯೆ ನೇಪಾಳ, ಭಾರತ ಮತ್ತು ಚೀನಾದ ರಕ್ಷಣಾ ತಂಡಗಳು ಪ್ರವಾಹ ಪೀಡಿತ ಜಲವಿದ್ಯುತ್ ಯೋಜನೆಗಳಲ್ಲಿ ಸುರಂಗದೊಳಗೆ ಸಿಲುಕಿರುವ ಜನರನ್ನು ರಕ್ಷಿಸಲು ಜಂಟಿ ಕಾರ್ಯಾಚರಣೆ ಮುಂದುವರಿಸಿವೆ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಮನೋಹರ್ ಲಾಲ್ ಇಂದು ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಮತ್ತು ಇತರ ಹಿರಿಯ ಅಧಿಕಾರಿಗಳೊಂದಿಗೆ ಅಂತರ್ ಸಚಿವಾಲಯ ವರ್ಚುವಲ್ ಸಭೆ ನಡೆಸಿ ಸ್ವಚ್ಛತಾ ಹೀ ಸೇವಾ 2026ರ ಸಿದ್ದತೆಗಳನ್ನು ಪರಿಶೀಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಮನೋಹರ್ ಲಾಲ್ ಅವರು, ಈ ಅಭಿಯಾನ 9ನೇ ಆವೃತ್ತಿಯನ್ನು ಆಚರಿಸುತ್ತಿದೆ. ನಾಗರಿಕರು ಸ್ವಯಂ ಪ್ರೇರಿತರಾಗಿ ಅಭಿಯಾನದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಾಗವಹಿಸಿ ಸ್ವಚ್ಛತಾ ಹೀ ಸೇವಾ ಈ ಒಂದು ಕಾರ್ಯಕ್ರಮವನ್ನು ನಿಜವಾದ ಜನ ಆಂದೋಲನವನ್ನಾಗಿ ಮಾಡಬೇಕೆಂದು ಕರೆ ನೀಡಿದರು. ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಈ ತಿಂಗಳ 17ರಿಂದ ಅಕ್ಟೋಬರ್ 2ರವರೆಗೆ ಆಚರಿಸಲಾಗುವುದು. ಬಿಹಾರದ ಹಲವಾರು ಭಾಗಗಳಲ್ಲಿ ಪ್ರವಾಹವು ಸಾಮಾನ್ಯ ಜೀವನದ ಮೇಲೆ ಪರಿಣಾಮ ಬೀರುತ್ತಿದೆ. ಗಂಗಾ ಮತ್ತು ಇತರ ಹಲವಾರು ಪ್ರಮುಖ ನದಿಗಳು ವಿವಿಧ ಸ್ಥಳಗಳಲ್ಲಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ. ಸಂತ್ರಸ್ತರಿಗೆ ಸಹಾಯ ಮಾಡಲು ಆಡಳಿತವು ಯುದ್ದೋಪಾದಿಯಲ್ಲಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸಿದೆ. ಪಾಟ್ನಾದಲ್ಲಿ ಗಾಂಧಿಘಾಟ್, ಬಂಕಾಘಾಟ್ ಮತ್ತು ಪಂಡಾರಕ್ನಲ್ಲಿ ಗಂಗಾ ನದಿಯ ನೀರಿನ ಮಟ್ಟವು ಅತ್ಯಧಿಕ ಪ್ರವಾಹ ಮಟ್ಟಕ್ಕಿಂತ ಹೆಚ್ಚಾಗಿ ಹರಿಯುತ್ತಿದೆ. ಸಮುದಾಯ ಅಡುಗೆ ಮನೆಗಳ ಮೂಲಕ ಇಲ್ಲಿಯವರೆಗೆ 1,20,000ಕ್ಕೂ ಹೆಚ್ಚು ಜನರಿಗೆ ಆಹಾರ ಒದಗಿಸಲಾಗಿದೆ. ಬೊಜ್ಜನ್ನು ನಿಭಾಯಿಸಲು ಉತ್ತಮ ಮಾರ್ಗವೆಂದರೆ ತೂಕ ಹೆಚ್ಚಾಗುವುದನ್ನು ತಡೆಯುವುದಾಗಿದೆ ಎಂದು ಏಮ್ಸ್ ನಿರ್ದೇಶಕ ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ಏಮ್ಸ್ ಬೊಜ್ಜು ಶೃಂಗಸಭೆ 2026ನ್ನು ಉದ್ಘಾಟಿಸಿದ ಅವರು, ಒಬ್ಬ ವ್ಯಕ್ತಿಯು ಒಮ್ಮೆ ತೂಕ ಹೆಚ್ಚಿಸಿಕೊಂಡರೆ ತೂಕ ಇಳಿಸುವುದು ಅತ್ಯಂತ ಕಷ್ಟಕರ, ಚಿಕ್ಕ ವಯಸ್ಸಿನಿಂದಲೇ ಬೊಜ್ಜು ತಡೆಗಟ್ಟುವ ಕ್ರಮ ಅಗತ್ಯ ಎಂದು ಹೇಳಿದರು. ಬೊಜ್ಜು ಜೈವಿಕ ಅಂಶಗಳಿಂದ ಮಾತ್ರವಲ್ಲದೆ ನಡವಳಿಕೆ, ಪರಿಸರ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಕೂಡ ಪ್ರಭಾವಿತವಾಗಿರುತ್ತದೆ. ಆಹಾರ ಮತ್ತು ಉತ್ತಮ ಜೀವನಶೈಲಿಯನ್ನು ಪ್ರಾರಂಭದಿಂದಲೇ ಮಕ್ಕಳಲ್ಲಿ ಬೆಳೆಸಬೇಕು ಎಂದು ಡಾ ನಿಖಿಲ್ ಟಂಡನ್ ಸಲಹೆ ನೀಡಿದರು. ದುಬೈ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ನ ಅಂತಿಮ ಗುಂಪು ಎ ಪಂದ್ಯದಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಭಾರತ ತಂಡ ತನ್ನ ಹಿಂದಿನ 2 ಪಂದ್ಯಗಳಲ್ಲಿ ಥೈಲ್ಯಾಂಡ್ ಮತ್ತು ಹಾಂಕಾಂಗ್ ವಿರುದ್ದ ಭರ್ಜರಿ ಜಯ ಗಳಿಸಿದ ನಂತರ ಈಗಾಗಲೇ ಸೆಮಿಫೈನಲ್ನಲ್ಲಿ ಸ್ಥಾನ ಪಡೆದುಕೊಂಡಿದೆ. ಭಾರತ ತಂಡ ಈಗ ತನ್ನ ಗೆಲುವಿನ ಓಟವನ್ನು ಕಾಯ್ದುಕೊಳ್ಳಲು ಮತ್ತು ಗುಂಪು ಹಂತವನ್ನು ಪರಿಪೂರ್ಣ ದಾಖಲೆಯೊಂದಿಗೆ ಮುಗಿಸಲು ಪ್ರಯತ್ನಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಗುಣಮಟ್ಟದ ಶಿಕ್ಷಣದಿಂದ ವಿಕಸಿತ ಭಾರತ ನಿರ್ಮಾಣ ಸಾಧ್ಯ, ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಭಿಮತ. ಸಮಯೋಚಿತ ನ್ಯಾಯ ವಿತರಣೆ ಇಂದಿನ ಅಗತ್ಯ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದನೆ. ನೇಪಾಳ ಪ್ರವಾಹ, ಮೃತಪಟ್ಟವರ ಸಂಖ್ಯೆ 1,344ಕ್ಕೆ ಏರಿಕೆ, ಗುರುತು ಪತ್ತೆಯಾಗದ ಮೃತ ದೇಹಗಳ ಡಿಎನ್ಎ ಪರೀಕ್ಷೆ. ಮಹಿಳಾ ಟಿ20 ಏಷ್ಯಾಕಪ್ ಕ್ರಿಕೆಟ್ ಗುಂಪು ಎ ಪಂದ್ಯದಲ್ಲಿ ಇಂದು ಭಾರತ ಪಾಕಿಸ್ತಾನ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05ಕ್ಕೆ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. ಮನ್ ಕಿ ಬಾತ್. ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ರಾಜ್ಯವನ್ನು ವಿಶೇಷವಾಗಿ ಪರಿಗಣಿಸುವಂತೆ ನೀತಿ ಆಯೋಗಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮನವಿ. ಮೇಕೆದಾಟು ಯೋಜನೆಗೆ ಶೀಘ್ರವೇ ತಾಂತ್ರಿಕ ಅನುಮೋದನೆ ನೀಡುವಂತೆ ಕೇಂದ್ರ ಜಲ ಆಯೋಗಕ್ಕೆ ಸಚಿವ ಚೆಲುವರಾಯಸ್ವಾಮಿ ಮನವಿ. September 18 ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ. ಪ್ರವಾಸೋದ್ಯಮ ನೀತಿ, ತುಳು ಭಾಷೆ ಸ್ಥಾನಮಾನದ ಚರ್ಚೆಗೆ

0: ನಿರ್ಧಾರ. ದೇಶದ ಯುವ ಜನತೆಯನ್ನು ಮಾದಕ ವಸ್ತುಗಳ ಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ದ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಕಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಬೀದಿಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ ಶೇಕಡ 46% ಅಂದರೆ ಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನ ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
1: ಬೆಂಗಳೂರು ಟಿಎಸ್ ನಿಂಗಮ್ಮಾಜಿ ಕಿ ಮಿಶಾಲ್ ಭಿ ಬಹುತ್ ಪ್ರೇರಕ್ ಹೈ. ನಿಂಗಮ್ಮಾಜಿ ಅವರ ಪತಿ ನೇ ಮಿಲ್ಕರ್ ಇಡ್ಲಿ, ದೋಸಾ ಔರ್ ಸಾಂಬಾರ್ ಬೇಚನೆ ಕಾ ಛೋಟಾ ಸಾ ಕಾಮ್ ಶುರು ಕಿಯಾ. ಕಾಮ್ ಚಲ್ ಪಡಾ, ಲೇಕಿನ್ ಇಸೆ ಆಗೆ ಬಢಾನೆ ಕೆ ಲಿಯೆ ಪೂಂಜಿ ಕಿ ಜರೂರತ್ ಥಿ. ನಿಂಗಮ್ಮಾಜಿ ಕೋ ಭಿ ಪಿಎಂ ಸ್ವನಿಧಿ ಸೆ ಸಹಯೋಗ ಮಿಲಾ. ಉನ್ಹೋನೆ ಅಪ್ನಿ ಕಾರ್ಟ್ ಬೆಹತರ್ ಕಿ, ಸಾಮಾನ್ ಥೋಕ್ ಮೇ ಖರೀದನಾ ಶುರು ಕಿಯಾ ಔರ್ ಮೆನೂ ಮೇ ಭಿ ಕೈ ನಯಿ ಚೀಜೆ ಜೋಡಿ. ಗ್ರಾಹಕ್ ಬಢೆ, ಕಮಾಯಿ ಬಢಿ ಔರ್ ಪರಿವಾರ ಕಿ ಆರ್ಥಿಕ ಸ್ಥಿತಿ ಬೆಹತರ್ ಹುಯಿ. ಆಜ್ ವೋ ಅಪ್ನೆ 3 ಬಚ್ಚೋ ಕೋ ಬೆಹತರ್ ಎಜುಕೇಶನ್ ದೇನೆ ಮೇ ಸಕ್ಷಮ ಹುಯಿ.
0: ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂತ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು.
1: ಆಜ್ಕಲ್ ಅವಕಾಡೋ ಫಲ್ ಕಿ ಬಡಿ ಧೂಮ್ ಹೈ. ಇಸ್ ಫಲ್ ಕೋ ಪಹಲೆ ಶಾಯದ್ ಕೋಯಿ ಜಾನ್ತಾ ಥಾ. ಇಸ್ಕಿ ವ್ಯಾಲ್ಯೂ ಔರ್ ಡಿಮಾಂಡ್ ದೋನೋ ಕಮ್ ಥೀ, ಲೇಕಿನ್ ಆಜ್ ಇಸೆ ಡೈನಿಂಗ್ ಟೇಬಲ್ ಪರ್ ಖೂಬ್ ದೇಖಾ ಜಾ ರಹಾ ಹೈ. ಆಜ್ ಯೇ ಹೆಲ್ತ್ ಔರ್ ಪ್ರೀಮಿಯಂ ಮಾರ್ಕೆಟ್ ಕಿ ಪಸಂದ್ ಬನ್ ಗಯಾ ಹೈ. ಹಮಾರೆ ಕಿಸಾನ್ ಭಾಯಿ ಬಹನೋ ಕೆ ಲಿಯೆ ಭೀ ಯೇ ಬಹುತ್ ಮದದ್ಗಾರ್ ಹೈ. ಕರ್ನಾಟಕ ಮೇ ಚಿಕ್ಕಮಗಳೂರು ಕೆ ಕುಛ್ ಕಿಸಾನ್ ಭಾಯಿ ಬಹನೋ ನೇ ತೋ ಕಾಫಿ ಪ್ಲಾಂಟೇಶನ್ ಕೆ ಬೀಚ್ ಅವಕಾಡೋ ಲಗಾಯಾ ಹೈ. ಇಸ್ಸೆ ಉನ್ಹೇ ಕಾಫಿ ಔರ್ ಕಾಲಿ ಮಿರ್ಚ್ ಕೆ ಸಾಥ್ ಅತಿರಿಕ್ತ ಕಮಾಯಿ ಭೀ ಹೋ ರಹಿ ಹೈ.
0: ಮುಂಬರುವ ಹಬ್ಬಗಳ ಸಾಲಿನಲ್ಲಿ ಪ್ರತಿಯೊಬ್ಬರು ಮಣ್ಣಿನ ಹಣತೆ ಮಾತ್ರವಲ್ಲದೆ ಭಾರತದಲ್ಲೇ ತಯಾರಾದ ವಸ್ತುಗಳನ್ನು ಖರೀದಿಸುವ ಮೂಲಕ ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಬೇಕು ಮತ್ತು ಸಾಮಾಜಿಕ ಮಾಧ್ಯಮಗಳ ಪ್ರಭಾವಿಗಳು ಹಾಗೂ ಗಣ್ಯರು ಸಾರ್ವಜನಿಕರನ್ನು ಇದಕ್ಕೆ ಪ್ರೇರೇಪಿಸಬೇಕೆಂದು ಪ್ರಧಾನಿ ನರೇಂದ್ರ ಮೋದಿ ಮನವಿ ಮಾಡಿದರು. ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಈ ಹಿಂದೆ ಘೋಷಿಸಿದ ಅನುದಾನ ಸೇರಿದಂತೆ ರಾಜ್ಯಕ್ಕೆ ನೀಡಬೇಕಾಗಿರುವ ಅನುದಾನ ಹಂಚಿಕೆಯ ಪಾಲನ್ನು ಒದಗಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೀತಿ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಆಯೋಗದ ಉಪಾಧ್ಯಕ್ಷ ಡಾ ಅಶೋಕ್ ಕುಮಾರ್ ಲಾಹಿರಿ ಅವರೊಂದಿಗೆ ಸಭೆ ನಡೆಸಿ ಮಾತನಾಡಿದ ಅವರು, ಹಲವು ಅಭಿವೃದ್ಧಿ ಸೂಚ್ಯಂಕಗಳಲ್ಲಿ ರಾಜ್ಯ ದೇಶದಲ್ಲಿ ಮುಂಚೂಣಿಯಲ್ಲಿದೆ. ಈ ಹಿನ್ನೆಲೆಯಲ್ಲಿ ನೀತಿ ಆಯೋಗ ಕರ್ನಾಟಕವನ್ನು ವಿಶೇಷವಾಗಿ ಪರಿಗಣಿಸುವಂತೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಮೇಕೆದಾಟು ಜಲಾಶಯ ಯೋಜನೆಗೆ ಅಗತ್ಯವಿರುವಂತಹ ಶಾಸನಬದ್ಧ ತಾಂತ್ರಿಕ ಅನುಮೋದನೆಗಳನ್ನು ಶೀಘ್ರವೇ ನೀಡುವಂತೆ ಜಲಸಂಪನ್ಮೂಲ ಸಚಿವ ಎಸ್ ಚಲುವರಾಯಸ್ವಾಮಿ ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಅನುಪಮ್ ಪ್ರಸಾದ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ಮೇಕೆದಾಟು ಯೋಜನೆಯ ಸಮಗ್ರ ಯೋಜನಾ ವರದಿ ಕುರಿತು ಚರ್ಚೆ ನಡೆಸಲಾಯಿತು. ಯೋಜನೆಗೆ ಸಂಬಂಧಿಸಿದ ಸ್ಥಳೀಯ ವಾಸ್ತವಾಂಶಗಳು ಮತ್ತು ತಾಂತ್ರಿಕ ವಿಚಾರಗಳ ಕುರಿತು ಆಯೋಗದ ಅಧ್ಯಕ್ಷರಿಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ಅಗತ್ಯವಿರುವ ಹೆಚ್ಚುವರಿ ತಾಂತ್ರಿಕ ಮಾಹಿತಿಯನ್ನು ತ್ವರಿತವಾಗಿ ಒದಗಿಸಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಸ್ತುತ ಹವಾಮಾನ ವೈಪರೀತ್ಯ, ಮಳೆ ಕೊರತೆ ಹಾಗೂ ನೀರಿನ ಸಂಕಷ್ಟದ ಹಿನ್ನೆಲೆಯಲ್ಲಿ ಮೇಕೆದಾಟು ಯೋಜನೆಯ ಅಗತ್ಯತೆಯನ್ನು ಸಚಿವರು ಪ್ರತಿಪಾದಿಸಿದ್ದಾರೆ. ಯೋಜನೆಯಿಂದ ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಕುಡಿಯುವ ನೀರಿನ ಅಗತ್ಯ ಪೂರೈಸಲು ನೆರವಾಗಲಿದೆ. ಜೊತೆಗೆ ಜಲವಿದ್ಯುತ್ ಉತ್ಪಾದನೆಗೂ ಅವಕಾಶ ದೊರೆಯಲಿದೆ ಎಂದು ವಿವರಿಸಿದ್ದಾರೆ. ಈ ಯೋಜನೆ ಜಾರಿಯಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೂ ಪ್ರಯೋಜನಕಾರಿಯಾಗಲಿದ್ದು, ತಾಂತ್ರಿಕ ಪರಿಶೀಲನೆಗಳನ್ನು ತ್ವರಿತವಾಗಿ ಪೂರ್ಣಗೊಳಿಸಿ ಅನುಮೋದನೆ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಕರಾವಳಿ ಕರ್ನಾಟಕದ ಅಭಿವೃದ್ಧಿಗೆ

0: ವಿಶೇಷ ವ್ಯವಸ್ಥೆ ರೂಪಿಸುವ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಸೆಪ್ಟೆಂಬರ್ 18ರಂದು ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆಗೆ ದಿನಾಂಕ ನಿಗದಿಯಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳ ಪ್ರಸ್ತಾವನೆಗಳಿಗೆ ಆದ್ಯತೆ ನೀಡಲಾಗುವುದು ಎಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಸಭೆಯಲ್ಲಿ ಕಸ್ತೂರಿರಂಗನ್ ವರದಿ, ಪ್ರವಾಸೋದ್ಯಮ, ಮೂಲಸೌಕರ್ಯ, ಕಾನೂನು ಸುವ್ಯವಸ್ಥೆ, ವಿಮಾನ ನಿಲ್ದಾಣ ವಿಸ್ತರಣೆ, ತುಳು ಭಾಷೆಗೆ ಹೆಚ್ಚುವರಿ ಅಧಿಕೃತ ಭಾಷೆಯ ಸ್ಥಾನಮಾನ ಸೇರಿದಂತೆ ಹಲವು ವಿಷಯಗಳು ಚರ್ಚೆಗೆ ಬರುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸ ಕೈಗೊಂಡು ಬರ ಪರಿಶೀಲನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ ಜಿಲ್ಲೆಯ ಗದಗ ಹಾಗೂ ಮುಂಡರಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿ ಪರಿಶೀಲನೆ ನಡೆಸಿದರು. ಮುಂಡರಗಿ ತಾಲೂಕಿನ ಕದಾಪುರ ಗ್ರಾಮದ ರೈತ ಶಂಕರಪ್ಪ ಗಾವರವಾಡ ಅವರ ಜಮೀನಿನ ಸೂರ್ಯಕಾಂತಿ ಮತ್ತು ಸುನೀತಾ ಈರಪ್ಪ ಪೂಜಾರ ಅವರ ಜಮೀನಿನ ಮೆಕ್ಕೆಜೋಳ, ಕಲ್ಲಪ್ಪ ಕಾಡಪ್ಪಗೌಡ ಅವರ ಜಮೀನಿನ ಹತ್ತಿ ಬೆಳೆಗಳನ್ನು ಪರಿಶೀಲನೆ ನಡೆಸಿದರು. ಬಳಿಕ ಅವರು ಗದಗ ತಾಲೂಕಿನ ಕುರ್ತಕೋಟಿ ಗ್ರಾಮದ ಶ್ರೀನಾಥ್ ಮಾರ್ತಾಂಡಗೌಡ ಅವರ ಜಮೀನಿನಲ್ಲಿನ ಶೇಂಗಾ, ಹತ್ತಿ, ಮೆಣಸಿನಕಾಯಿ ಬೆಳೆ ಮತ್ತು ಹುಲಕೋಟಿ ಗ್ರಾಮದ ಹನುಮಂತಪ್ಪ ಸೋಗಿಗ ಅವರ ಜಮೀನಿನಲ್ಲಿನ ಮೆಕ್ಕೆಜೋಳವನ್ನು ಪರಿಶೀಲಿಸಿದರು. ಇನ್ನೊಂದೆಡೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮೈಸೂರಿನ ಕೆಆರ್ ನಗರ ತಾಲೂಕಿನ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಳೆ ಕೊರತೆಯಿಂದ ಒಣಗುತ್ತಿರುವಂತಹ ರಾಗಿ, ಹೊಗೆಸೊಪ್ಪು ಬೆಳೆಗಳನ್ನು ಪರಿಶೀಲಿಸಿ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಮಾಹಿತಿ ಪಡೆದಿದ್ದಾರೆ. ರಾಜ್ಯದಲ್ಲಿ ಬರ ಘೋಷಣೆ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ನಡೆಸಿದ ಬಳಿಕ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲಿವರೆಗೆ ರೈತರು ತಾಳ್ಮೆಯಿಂದ ಇರುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 101 ತಾಲೂಕುಗಳನ್ನು ಮಾತ್ರ ಬರಪೀಡಿತ ಎಂದು ಘೋಷಣೆ ಮಾಡಿರುವುದಕ್ಕೆ ರೈತರು, ಶಾಸಕರಲ್ಲಿ ಅಸಮಾಧಾನ ಇರುವುದು ನಿಜ. ಆದರೆ ನಿಯಮ ಮೀರಿ ಬರ ಘೋಷಣೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಕೇಂದ್ರ ತಂಡ ಯಾವುದಾದರೂ ತಾಲೂಕಿಗೆ ಭೇಟಿ ನೀಡಿ ಪರಿಶೀಲಿಸಿ ತಪ್ಪು ವರದಿ ನೀಡಿದ್ದೀರಿ ಎಂದರೆ ಅದಕ್ಕೆ ಯಾರು ಜವಾಬ್ದಾರಿ ಎಂದು ಪ್ರಶ್ನಿಸಿದ್ದಾರೆ.
1: ಡೌಟಿಂಗ್ ಆಗ್ತದೆ, ಅದು ಯಾವಾಗ ನೀರು ಎಷ್ಟು ಏನು ಬೆಳೆ ಏನು ಅಂತ ಹೇಳಿ ಕಂಪ್ಲೀಟ್ ಹೋಗ್ಲಿ ಅನ್ನೋದೆಲ್ಲ ಚರ್ಚೆ ಆಗ್ಬೇಕು. ಅದಾದ್ಮೇಲೆ ಒಂದು ಪ್ರೊಸೀಜರ್ ಬರ್ತದೆ. ನಾನು ಹೋಮ್ ಮಿನಿಸ್ಟರ್, ನಾನು ಇದ್ರು 2 ಗಂಟೆಗಳ ಕಾಲ ಈ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. 15 ದಿನಕ್ಕೆ ಒಂದ್ಸತಿ ಒಂದು ರಿಪೋರ್ಟ್ ಮೇಲೆ ಅವರು ತೀರ್ಮಾನ ಮಾಡ್ತಾರೆ. ಅದಾದ್ಮೇಲೆ ನಾವು ಸೆಂಟ್ರಲ್ ಗೌರ್ಮೆಂಟ್ ಕೂಡ ವರದಿಯನ್ನು ಕೊಡಬೇಕಾಗಿದೆ, ಅವರು ಕೂಡ ಮೀಟ್ ಮಾಡಬೇಕಾಗಿದೆ, ಅವರು ಕೂಡ ಪರಿಹಾರ ಕೊಡಬೇಕಾಗಿದೆ. ರಿಪೋರ್ಟ್ ಬಂದ ಮೇಲೆ, ಯಾಕೆಂದ್ರೆ ನಾಳೆ ಬೆಳಗ್ಗೆ ಸೆಂಟ್ರಲ್ ಗೌರ್ಮೆಂಟ್ ಬಂದು ಯಾವ್ದಾದ್ರು ಒಂದು ತಾಲೂಕು ಹೋಗ್ಬಿಟ್ಟು ಇಲ್ಲಿ ಬರ ಇಲ್ಲ, ನೀನು ವರದಿ ತಪ್ಪು ಕೊಟ್ಟಿದ್ದೆ ಅಂತ ಹೇಳಿದ್ರೆ ಯಾರದಕ್ಕೆ ಜವಾಬ್ದಾರಿ? ಅದಕ್ಕೊಂದು ಪ್ರೊಸೀಜರ್ ಇದೆ, ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ನಾವು ಖಂಡಿತ ಮಾಡ್ತೀವಿ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಷ್ಟೇ.
0: ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ವಿವಿಧೆಡೆ ಬರ ಪರಿಶೀಲನೆ ನಡೆಸಿದರು. ಈ ವೇಳೆ ಕೃಷಿ ಮತ್ತು ತೋಟಗಾರಿಕೆ ಬೆಳೆ ಹಾನಿ, ಜಾನುವಾರುಗಳಿಗೆ ಮೇವಿನ ಕೊರತೆ, ವಿಬಿಜಿ ರಾಮ್ಜಿ ಯೋಜನೆಗಳಿಗೆ ಜನರಿಗೆ ಉದ್ಯೋಗ ನೀಡಿ ಕೈಗೊಂಡಿರುವಂತಹ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಜಾನುವಾರುಗಳಿಗೆ ಮೇವಿನ ಕೊರತೆಯಾಗದಂತೆ ನಿಗಾ ವಹಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಈ ಬಾರಿ ರಾಜ್ಯ ಸರ್ಕಾರ ಸಲ್ಲಿಸುವ ವರದಿಗೆ ಅನುಗುಣವಾಗಿ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಕೇಂದ್ರ ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ 13,500 ಶಿಕ್ಷಕರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ ಎಂದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಸರ್ಕಾರ ಈಗಾಗಲೇ ವಿವಿಧ ಇಲಾಖೆಗಳಲ್ಲಿ ಸುಮಾರು 72,000 ಹುದ್ದೆಗಳ ಭರ್ತಿಗೆ ನಿರ್ಧರಿಸಿದ್ದು, ಶಿಕ್ಷಣ ಇಲಾಖೆಯಲ್ಲಿ 16,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಹಂತ ಹಂತವಾಗಿ ಶೀಘ್ರವೇ ನೇಮಕಾತಿ ಪ್ರಕ್ರಿಯೆ ಆರಂಭಿಸುವುದಾಗಿ ಹೇಳಿದ್ದಾರೆ. ಇದೇ ವೇಳೆ ಅನುದಾನಿತ ಶಾಲೆಗಳಿಗೆ 6,000 ಶಿಕ್ಷಕರನ್ನು ನೇಮಕ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ.
2: ರಾಜ್ಯ ಸರ್ಕಾರ ಸುಮಾರು 72,000 ವಿವಿಧ ಇಲಾಖೆಯಲ್ಲಿ ಸರ್ಕಾರಿ ನೌಕರರ ನೇಮಕಾತಿಯಲ್ಲಿ ಮಾಡಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ 16,000 ಟೀಚರ್ಸ್ ರಿಕ್ರೂಟ್ಮೆಂಟ್ ಗೆ ನನಗೆ ಕೊಟ್ಟಿದ್ದಾರೆ. ಇದನ್ನ ಹಂತವಾಗಿ ಆದಷ್ಟು ಬೇಗ ತುಂಬತಕ್ಕಂತ ಕೆಲಸವನ್ನ ಮಾಡ್ತೀವಿ. ಮತ್ತು ಅನುದಾನಿತ ಶಾಲೆಯಲ್ಲೂ ಕೂಡ ಶಿಕ್ಷಕರ ನೇಮಕಾತಿಯನ್ನು ಕೂಡ ಪ್ರಕ್ರಿಯೆಯನ್ನ ಸುಮಾರು 6,000 ಬರುತ್ತೆ. ಹೆಚ್ಚು ಒತ್ತನ್ನ ನಮ್ಮ ಸರ್ಕಾರ, ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹಂತವಾಗಿ ಆದಷ್ಟು ಬೇಗ ನಾವು ನೇಮಕಾತಿಯನ್ನ ಎಲ್ಲಾ ಇಲಾಖೆ ಜೊತೆಗೆ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಶಿಕ್ಷಕರ ನೇಮಕಾತಿ ಪ್ರೋಸೆಸ್ ಲೇಟ್ ಮಾಡೋದಿಲ್ಲ.
0: ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನ ಏರೋ ಇಂಡಿಯಾದ 16ನೇ ಆವೃತ್ತಿ ಬೆಂಗಳೂರಿನಲ್ಲಿ 2027 ಫೆಬ್ರವರಿ 8ರಿಂದ 12ರವರೆಗೆ ನಡೆಯಲಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಯಲಹಂಕದ ವಾಯುನೆಲೆಯಲ್ಲಿ ನಡೆಯಲಿರುವ ಈ ವೈಮಾನಿಕ ಪ್ರದರ್ಶನದಲ್ಲಿ ಪ್ರಮುಖ ಜಾಗತಿಕ ಬಾಹ್ಯಾಕಾಶ ಮತ್ತು ರಕ್ಷಣಾ ಕಂಪನಿಗಳು, ನೀತಿ ನಿರೂಪಕರು, ತಂತ್ರಜ್ಞಾನ ತಜ್ಞರು, ಉದ್ಯಮ ಪಾಲುದಾರರು ಮತ್ತು ರಕ್ಷಣಾ ಪಡೆಗಳ ಸಿಬ್ಬಂದಿ ಭಾಗಿಯಾಗಲಿದ್ದಾರೆ. ಏರೋ ಇಂಡಿಯಾ 2027ಕ್ಕಾಗಿ ವೆಬ್ ಆಧಾರಿತ ಪೋರ್ಟಲ್ ಅಭಿವೃದ್ಧಿಪಡಿಸಲಾಗಿದೆ. ಉದ್ಯಾನವನಗಳ ತಿದ್ದುಪಡಿ ವಿಧೇಯಕ ವಾಪಸ್ ಪಡೆಯಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಸರ್ಕಾರ ನಿರ್ಧರಿಸಿದೆ. ಜನರ ಆಕ್ಷೇಪ ಮತ್ತು ಪರಿಸರ ಸಂರಕ್ಷಣೆ ವಿಚಾರ ಗಮನದಲ್ಲಿಟ್ಟುಕೊಂಡು ಸರ್ಕಾರ ತನ್ನ ನಿಲುವು ಬದಲಾಯಿಸಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಸೆಪ್ಟೆಂಬರ್ 21ರಿಂದ 3 ದಿನ ವಿಶೇಷ ಅಧಿವೇಶನಕ್ಕೆ ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಧಿವೇಶನದಲ್ಲಿ ಪ್ರಮುಖವಾಗಿ ರಾಜ್ಯದಲ್ಲಿನ ಬರಗಾಲ ಕಸ್ತೂರಿ ರಂಗನ್ ವರದಿ ಕುರಿತಂತೆ ಚರ್ಚೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಹೊಸ ಜಾಗತಿಕ ಹೂಡಿಕೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲಾಖೆ ಸ್ಥಾಪನೆಗೂ ತೀರ್ಮಾನಿಸಲಾಗಿದೆ. ಈ ಇಲಾಖೆಯ ಜೊತೆಗೆ ಸ್ಟೇಟ್ ಫೆಲಿಸಿಟೇಷನ್ ಕೌನ್ಸಿಲ್ ರಚನೆಗೂ ಸರ್ಕಾರ ನಿರ್ಧರಿಸಿದೆ. ಈ ಕೌನ್ಸಿಲ್ಗೆ ಮುಖ್ಯಮಂತ್ರಿ ಅಧ್ಯಕ್ಷರಾಗಿದ್ದು ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರುತ್ತಾರೆ. ಕೃಷಿ, ತೋಟಗಾರಿಕೆ, ಐಟಿಬಿಟಿ ಸೇರಿದಂತೆ ಉಳಿದ ಸಚಿವರು ಸದಸ್ಯರಾಗಿರುತ್ತಾರೆ ಎಂದು ಉಪಮುಖ್ಯಮಂತ್ರಿ ಮಾಹಿತಿ ನೀಡಿದ್ದಾರೆ. ಬಿಎಂಇ ಡ್ರೈವ್ ಯೋಜನೆಯಡಿ ಕೇಂದ್ರ ಸರ್ಕಾರ ಒಟ್ಟು 4,500 ಎಲೆಕ್ಟ್ರಿಕ್ ಬಸ್ಸುಗಳನ್ನು ಮಂಜೂರು ಮಾಡಿದೆ. 6 ಕಂಪನಿಗಳಿಗೆ ಕೇಂದ್ರ ಸರ್ಕಾರ ಟೆಂಡರ್ ನೀಡಿದ್ದು ವಿವಿಧ ಮಾದರಿಯ ಬಸ್ಸುಗಳು ರಾಜ್ಯಕ್ಕೆ ಆಗಮಿಸಲಿವೆ ಎಂದು ತಿಳಿಸಿದ್ದಾರೆ. ಬಳ್ಳಾರಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಸ್ಥಾಪನೆಗೂ ಸಂಪುಟ ಅನುಮೋದನೆ ನೀಡಿದೆ. ಹಾಸನಾಂಬ ಜಾತ್ರಾ ಮಹೋತ್ಸವವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನೆರವೇರಿಸಲು ಅಗತ್ಯ ಕ್ರಮ ವಹಿಸುವಂತೆ ಅಪರ ಜಿಲ್ಲಾಧಿಕಾರಿ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಹಾಸನಾಂಬ ಮತ್ತು ಸಿದ್ದೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವದ ಸಂಬಂಧ ಸಭೆ ನಡೆಸಿ ಮಾತನಾಡಿದ ಅವರು, ದೇವಿ ದರ್ಶನಕ್ಕೆ ಆಗಮಿಸುವ ಭಕ್ತರಿಗೆ ಯಾವುದೇ ಅಡಚಣೆ ಉಂಟಾಗದಂತೆ ದೇವಿ ದರ್ಶನ ಮಾಡಿಸಬೇಕು. ಈ ನಿಟ್ಟನಲ್ಲಿ ಅಗತ್ಯ ಸಿದ್ದತೆಗಾಗಿ ಟೆಂಡರ್ ಕರೆಯುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದ ಸ್ವಚ್ಛತೆ ಮತ್ತು ಗುಂಡಿಗಳನ್ನು ಮುಚ್ಚಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ನಾಳೆಯಿಂದ ಸ್ಟಡಿ ಅಬ್ರಾಡ್ ಮೇಳ ನಡೆಯಲಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜಗತ್ತಿನ ಪ್ರಮುಖ 70 ಅತ್ಯುತ್ತಮ ವಿಶ್ವವಿದ್ಯಾಲಯಗಳ ಪ್ರತಿನಿಧಿಗಳು ಮೇಳದಲ್ಲಿ ಭಾಗಿಯಾಗಲಿದ್ದು ಕೋರ್ಸ್ಗಳು, ಶುಲ್ಕ ಮತ್ತು ಸ್ಕಾಲರ್ಶಿಪ್ ಮಾಹಿತಿ ನೀಡಲಿದ್ದಾರೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಹಾರ ಸುರಕ್ಷತೆ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಬೆಂಗಳೂರು, ಮಂಗಳೂರು, ಹುಬ್ಬಳ್ಳಿ, ಮೈಸೂರು, ಬೆಳಗಾವಿ ಜಿಲ್ಲೆಗಳಲ್ಲಿ ಆಹಾರ ಮಳಿಗೆಗಳ ತಪಾಸಣೆ ಚುರುಕುಗೊಳಿಸಲಾಗಿದೆ. ಕಳಪೆ ಸಿಹಿತಿಂಡಿ ಘಟಕಗಳನ್ನು ಬಂದ್ ಮಾಡಲಾಗಿದ್ದು ಕೆಎಫ್ಸಿ ಮತ್ತು ಕೃತಕವಾಗಿ ಹಣ್ಣು ಮಾಡುವ ಘಟಕಗಳಿಂದ ಸ್ಯಾಂಪಲ್ ಸಂಗ್ರಹಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಅಸ್ಮಿತಾ ಖೇಲೋ ಇಂಡಿಯಾ ಅಡಿಯಲ್ಲಿ ಅಸ್ಮಿತಾ ರೋಡ್ ಸೈಕ್ಲಿಂಗ್ ಲೀಗ್ ವಿಜಯಪುರ ರಾಷ್ಟೀಯ ಹೆದ್ದಾರಿ ಭಾಗದಲ್ಲಿ ನಾಳೆಯಿಂದ 2 ದಿನಗಳ ಕಾಲ ನಡೆಯಲಿದೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಅಮೆಚೂರ್ ಸೈಕ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷ ರಾಜು ಬಿರಾದರ್, ಭೂತನಾಳ ಕೆರೆ ಬಳಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿ ಸೈಕ್ಲಿಂಗ್ ನಡೆಸಲು ತೀರ್ಮಾನಿಸಲಾಗಿದೆ. ಜೀರೋ ಟ್ರಾಫಿಕ್ ವ್ಯವಸ್ಥೆಗೆ ಈಗಾಗಲೇ ಮನವಿ ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 10 ಕಿಲೋಮೀಟರ್ ಟೈಮ್ ಟ್ರಯಲ್ ಸೇರಿದಂತೆ ವಿವಿಧ ಹಂತಗಳಲ್ಲಿ ಸೈಕ್ಲಿಂಗ್ ನಡೆಯಲಿದ್ದು ಮಹಿಳಾ ಸ್ಪರ್ಧಿಗಳಿಗೆ ಮಾತ್ರ ಈ ಸ್ಪರ್ಧೆ ಸೀಮಿತಗೊಂಡಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಕ್ರೀಡಾಪಟುಗಳು ದಕ್ಷಿಣ ಭಾರತ ವಲಯಕ್ಕೆ ಆಯ್ಕೆಯಾಗಲಿದ್ದಾರೆ. ವಿಜಯಪುರದಲ್ಲಿ ಉದ್ಘಾಟನೆಗೆ ಸಜ್ಜಾಗಿರುವ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ್ರ ಮೂಲದ ಕಾರ್ವರ್ ಏವಿಯೇಷನ್ ಸಂಸ್ಥೆಯು ವಿಮಾನ ಚಾಲನಾ ತರಬೇತಿ ಅಕಾಡೆಮಿ ಸ್ಥಾಪಿಸಲು ಆಸಕ್ತಿ ತೋರಿಸಿದೆ. ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಮತ್ತು ಯುವ ಜನರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶ ಸೃಷ್ಟಿಯಾಗಲಿದೆ. ಈ ಕುರಿತಂತೆ ಮತ್ತೊಂದು ಸಭೆ ನಡೆಸಿ ರೂಪುರೇಷೆ ನಿರ್ಧರಿಸಲಾಗುವುದು ಎಂದು ಮೂಲಸೌಕರ್ಯಾಭಿವೃದ್ಧಿ ಮತ್ತು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಮಾನ ಹಾರಾಟ ತರಬೇತಿ ಅಕಾಡೆಮಿ ಕಾರ್ಯಾರಂಭ ಮಾಡಿದರೆ ನಿಲ್ದಾಣದ ರನ್ವೇ, ಟ್ಯಾಕ್ಸಿವೇ, ಎಪ್ರಾನ್ ಇವುಗಳನ್ನು ಕಂಪನಿ ಬಳಸಿಕೊಳ್ಳಲು ಅವಕಾಶವಿರಲಿದೆ ಎಂದು ಹೇಳಿದ್ದಾರೆ. ಸಂಸ್ಥೆಯು ಈವರೆಗೆ ಅಪಾರ ಸಂಖ್ಯೆಯ ಕಮರ್ಷಿಯಲ್ ಮತ್ತು ಖಾಸಗಿ ಪೈಲಟ್ಗಳಿಗೆ ತರಬೇತಿಯನ್ನು ನೀಡಿದೆ. ವಿಜಯಪುರದಲ್ಲಿ ವಿಮಾನ ನಿಲ್ದಾಣ ತ್ವರಿತವಾಗಿ ಕಾರ್ಯಾರಂಭ ಮಾಡಿದರೆ ಇಂತಹ ಯೋಜನೆಗಳು ಜಾರಿಗೆ ತರಲು ಸಹಕಾರಿಯಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಅಭಿಪ್ರಾಯಪಟ್ಟಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿ ಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

ಆತ್ಮೀಯರೇ, ನೀವು ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ. ಪ್ರೀತಿಗೆ ಮಾದರಿಯಾಗಿ ಈ ಜಗತ್ತಿನಲ್ಲಿ ನಾವು ಯಾರನ್ನೆಲ್ಲ ಉದಾಹರಣೆಯಾಗಿ ಎತ್ತುಕೊಳ್ತೀವಿ? ರಾಧಾಕೃಷ್ಣ, ಲೈಲಾ ಮಜ್ನು, ಸಲೀಮಾ ನಾರ್ಕಲಿ, ತಾಜ್ಮಹಲ್ ಕಟ್ಟಿದ ಶಹಜಹಾನ್ ಮತ್ತು ಮಮತಾಜ್ ಜೋಡಿ. ಹೀಗೆ ಪ್ರೀತಿಯಿಂದಾಕ್ಷಣ ಈ ಎಲ್ಲ ಜೋಡಿಗಳ ಹೆಸರು ಮತ್ತು ಪ್ರೀತಿ ನಮ್ಮ ಕಣ್ಮುಂದೆ ಬರುತ್ತೆ. ಇವತ್ತಿಗೂ ಕೂಡ ಪ್ರೀತಿಯ ರಾಯಭಾರಿಗಳಾಗಿ, ಮಾದರಿಯಾಗಿ ಇವರು ಯಾಕೆ ನಮಗೆ ಕಾಣ್ತಾರೆ ಅಂತ ಯೋಚಿಸಿದ್ರೆ ನಮಗೆ ಸಿಗೋ ಉತ್ತರ ಪ್ರೀತಿಯೇ ಹೊರತು ಬೇರೇನೂ ಅಲ್ಲ.

ಅಂದ್ರೆ ಸ್ವಾರ್ಥವಲ್ಲ, ಪ್ರೀತಿಸಿದವರನ್ನ ನಮ್ಮವರನ್ನಾಗಿ ಸ್ವಾಧೀನಪಡಿಸಿಕೊಳ್ಳೋದೇ ಅಂತಿಮ ನಿರ್ಧಾರವಲ್ಲ. ಪ್ರೀತಿ ಎಂಬುದು ಸಮರ್ಪಣೆ ಎಂದು ಜಗತ್ತಿಗೆ ತೋರಿಸಿದ್ದು ರಾಧಾಕೃಷ್ಣ. ಪ್ರೇಮವು ಲೌಕಿಕ ಬಯಕೆಗಿಂತ ಮಿಗಿಲಾದದ್ದು ಎಂದು ಪ್ರೀತಿಸಿಯೂ ಮದುವೆಯಾಗದೆ ಉಳಿದ ಈ ಜೋಡಿ ಎಂದೆಂದಿಗೂ ತಮ್ಮ ಪರಸ್ಪರ ಮನಸ್ಸಿನಲ್ಲಿ ಒಂದಾಗಿ ನೆಲೆಸಿದ್ದಾರೆ ಎಂಬುದು ಇವತ್ತಿಗೂ ನಂಬಲಾಗಿರುವಂತಹ ಸಂಗತಿ.

ಮಹಿಳಾ ಮತ್ತು ಕೈಸ್ ಪ್ರೇಮ ಕಥೆಯೂ ಸಹ ಈ ಜಗತ್ತಿನಲ್ಲಿ ಮಾದರಿ ಪ್ರೇಮಿಗಳ ಉದಾಹರಣೆ ನೀಡುತ್ತೆ. ಚಿಕ್ಕ ವಯಸ್ಸಿನಲ್ಲಿದ್ದಾಗಲೇ ಪರಸ್ಪರ ಪ್ರೀತಿಸಿದ ಕೈಸ್ ಮತ್ತು ಲೈಲಾ ಈ ಸಮಾಜದ ವಿರೋಧದಿಂದ ದೂರನೇ ಉಳಿಬೇಕಾಯಿತು. 7ನೇ ಶತಮಾನದ ಸೌದಿ ಅರೇಬಿಯಾ ಕವಿ ಖೈಸ್ ಲೈಲಾರನ್ನ ಪ್ರೀತಿಸಿದ, ಅವರಿಗಾಗಿ ಕವಿತೆಗಳನ್ನ ಬರೀತಾ ಇದ್ರು. ಲೈಲಾಳ ತಂದೆ ಮತ್ತು ಮೇಲ್ವರ್ಗದ ಸಮಾಜ ಕೈಸ್ ಜೊತೆ ಮದುವೆಗೆ ವಿರೋಧ ವ್ಯಕ್ತಪಡಿಸಿ ಲೈಲಾಳನ್ನ ಮತ್ತೊಬ್ಬರ ಜೊತೆ ಮದುವೆ ಮಾಡಿಕೊಳ್ಳಲಾಯಿತು. ಆ ಬಳಿಕ ಕೈಸ್ ಅವಳ ನೆನಪಲ್ಲೇ ಕವಿತೆ ಬರೆದು ಹಾಡ್ತಾ ಹುಚ್ಚಿನಂತಾಗಿದ್ದ. ಇದಕ್ಕಾಗಿ ಜನ ಅವನನ್ನ ಮಜ್ನು ಅಂದ್ರೆ ಹುಚ್ಚ ಅಂತ ಕರೀತಿದ್ರು. ಕೊನೆಯ ದಿನಗಳಲ್ಲಿ ಇಬ್ಬರೂ ಒಟ್ಟಿಗೆ ಪ್ರಾಣ ಬಿಟ್ರು ಎಂಬ ಪ್ರತೀತಿ ಇದೆ. ಇಬ್ಬರೂ ಒಂದಾಗಲೂ ಸಾಧ್ಯವಾಗದಿದ್ರೂ ಅವರ ಪ್ರೀತಿ ಲೌಕಿಕತೆಯನ್ನ ಮೀರಿ ಅತೀಂದ್ರಿಯ ಹಾಗೂ ಆಧ್ಯಾತ್ಮಿಕ ಪ್ರೀತಿಯಾಗಿ ಬದಲಾಗಿದ್ದು ಇಂದಿಗೂ ಸ್ಮರಣೀಯ.

ಸಲೀಂ ಅನಾರ್ಕಲಿ ಭಾರತದ ಇತಿಹಾಸ ಮತ್ತು ಜನಪದೀಯವಾಗಿ ಪ್ರಸಿದ್ಧವಾಗಿರುವ ಕಾಲ್ಪನಿಕ ಪ್ರೇಮ ಕಥೆ. ಇಲ್ಲಿಯೂ ಕೂಡ ಸಲೀಂ ಮತ್ತು ಅನಾರ್ಕಲಿ ಪರಸ್ಪರ ಪ್ರೀತಿಸಿದ್ರೂ ಸಮಾಜದ ವಿರೋಧ ಎದುರಿಸಿ ದೂರ ಇರಬೇಕಾಯಿತು. ಇದು ಕಾಲ್ಪನಿಕ ಕಥೆಯಾಗಿದ್ದು ಕಥೆ ಹಾಗೂ ಸಿನಿಮಾ ರೂಪದಲ್ಲಿ ಈ ಪ್ರೇಮ ಕಥೆ ತುಂಬಾ ಖ್ಯಾತಿಯನ್ನು ಗಳಿಸಿದೆ.

ಕೀರ್ತಿ ಇತಿಹಾಸದಲ್ಲಿರಲಿ, ಜನಪದೀಯವಾಗಿರಲಿ ಅಥವಾ ಕಾಲ್ಪನಿಕವಾಗಿಯೇ ಇರಲಿ, ಅದು ಜನಮನಸದಲ್ಲಿ ಕಾಲ ಕಳೆದರೂ ಮಾಸದಂತೆ ಉಳಿಯಲು ಕಾರಣವಾಗಿರೋದು ಒಲವೇ ಹೊರತು ಮತ್ತೇನೂ ಅಲ್ಲ. ಪ್ರೀತಿಯಿಂದ ಜಗತ್ತನ್ನು ನೋಡಿದಾಗ ಪ್ರತಿ ಸಂಬಂಧ ಒಲವಿನ ಹೂರಣವಾಗಿಯೇ ಕಾಣುತ್ತೆ. ಆತ್ಮೀಯರೇ, ನಮ್ಮೆಲ್ಲರ ಬದುಕು ಮತ್ತು ಭವಿಷ್ಯ ಪ್ರೀತಿಯಿಂದ ತುಂಬಿರಲಿ ಎಂದು ಆಶಿಸ್ತಾ ಇವತ್ತಿನ ಒಲವಿನ ಆಲಾಪ ಕಾರ್ಯಕ್ರಮಕ್ಕೆ ಪ್ರೀತಿಯ ವಿರಾಮ ಹಾಕ್ತಿದ್ದೇವೆ. ನಿರಂತರವಾಗಿ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 FM ಕನ್ನಡ ಕಾಮನಬಿಲ್ಲು. ನಾನು ನಿಮ್ಮ ರೇಡಿಯೋ ಗೆಳತಿ ವಿಜಯಲಕ್ಷ್ಮಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಮ್ಯೂಸಿಕಲ್ ಯೋರ್ಸ್ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ ನಿಮ್ಮ ನ್ಯೂಸ್ ಆನ್ ಎಐಆರ್ ಆಪ್ನ ಮುಖಾಂತರ. ಕೇಳುಗರೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಯಾವ ಕಾರ್ಯಕ್ರಮಕ್ಕೆ ಕ್ಷಣವನ್ನ ಹಿತವಾಗಿಸೋ ಸುಕೂನ್ ಕೇಪಲ್ ಕಾರ್ಯಕ್ರಮಕ್ಕೆ

ಬ್ರಹ್ಮಚಾರಿ ಚಿತ್ರದ ಗೀತೆನ ಈಗಷ್ಟೇ ಕೇಳ್ಕೊಂಡು ಬಂದ್ರಿ. ಹಸರ್ ಜೈಪುರಿಯವರ ಸಾಹಿತ್ಯ, ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇತ್ತು. ಮೊಹಮ್ಮದ್ ರಫಿ ಮತ್ತು ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿ ಬಂದ ಗೀತೆಯನ್ನ ಸಖತ್ತಾಗಿ ಎಂಜಾಯ್ ಮಾಡಿದಿರಾ ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಡಿ ಬರುವಂತಹ ಹಾಡುಗಳು ಯಾರ ಯಾರ ಕೊಡುಗಿರುವಂತಹ ಚಲನಚಿತ್ರಗಳದು ಗೊತ್ತಿದೆಯಾ? ಎನಿ ಐಡಿಯಾ? ಇವತ್ತು ಸೆಪ್ಟೆಂಬರ್ 5 ಬಾಬುಭಾಯ್ ಮಿಸ್ತ್ರಿ ಅವರ ಬಗ್ಗೆ ಖಂಡಿತವಾಗ್ಲೂ ನಿಮಗೆ ಗೊತ್ತೇ ಇರುತ್ತೆ. ಒಬ್ಬ ನಿರ್ದೇಶಕನಾಗಿ ಸಾಕಷ್ಟು ಹೆಸರನ್ನ ಮಾಡಿದಂತಹ ಅದ್ಭುತವಾದಂತಹ ಚಲನಚಿತ್ರಗಳನ್ನ ಕೊಟ್ಟಂತವರಿವರು. ಪರಸ್ಮಣಿ, ಮಾಯಾ ಮಶ್ಚಂದ್ರ, ಹನುಮಾನ್ ವಿಜಯ್, ಧಾಕುಮಾನ್ ಸಿಂಗ್, ಹತಿನ್ ಥಾಯ್, ಹೀಗೆ ಸಾಕಷ್ಟು ಚಲನಚಿತ್ರಗಳು ಇವರ ಒಂದು ನಿರ್ದೇಶನದ ಬತ್ತಲಿಕೆಯಿಂದ ಹೊರಬಂದಿದೆ. ಇವರು ಹುಟ್ಟಿದಂತಹ ದಿನ ಇವತ್ತೇ. ನಮ್ಮ ಬಾಲಿವುಡ್ ಮರೆಯಲಾಗದಂತಹ ಒಬ್ಬ ಅದ್ಭುತವಾದಂತಹ ನಿರ್ದೇಶಕ, ನಿರ್ಮಾಪಕ ಮತ್ತು ಲೇಖಕ ಯಾರವರು? ಚಿತ್ರಗಳ ಹೆಸರನ್ನ ಹೇಳ್ತೀನಿ, ನೀವೇ ಹೇಳ್ಬಿಡ್ತೀರಾ. ಪ್ರೀತಮ್, ಜಾನ್ವಾರ್, ಕಾಲಾಪಾನಿ, ಜೈಲ್ ಯಾತ್ರಾ, ಬಡೇ ದಿಲ್ವಾಲಾ, ಖೂನ್ ಕಾ ಖರ್ಜ್, ಹೀಗೆ ಸಾಕಷ್ಟು ಚಲನಚಿತ್ರಗಳನ್ನು ನೆನೆದಿದ್ದ ಹಾಗೆ ಬಪ್ಪಿ ಸೋನಿ ಅವರನ್ನು ನಾವು ನೆನೆಯಲೇಬೇಕಾಗುತ್ತೆ. ಅವರು ನಮ್ಮನ್ನು ಅಗಲಿದಂತಹ ದಿನ ಕೂಡ ಇವತ್ತೇ. ಅವೆಲ್ಲದರ ಜೊತೆಯಾಗಿ ಬೆಂಗಾಲಿ ಮತ್ತು ಹಿಂದಿ ಚಲನಚಿತ್ರ ರಂಗದಲ್ಲಿ ಅದ್ಭುತವಾದಂತಹ ಸಂಗೀತದಿಂದ ಅಚ್ಚಳಿಯದೆ ಉಳಿದವರು. ಮಲಯಾಳಂ ಚಲನಚಿತ್ರ, ಗುಜರಾತಿ, ಕನ್ನಡ, ಹೀಗೆ ಸಾಕಷ್ಟು ತೆಲುಗು, ತಮಿಳು, ಹೀಗೆ ಸಾಕಷ್ಟು ಚಲನಚಿತ್ರಗಳಲ್ಲೂ ಕೂಡ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಲು ಯತ್ನಿಸಿದಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕರು ಇವರು. ಟಾಂಗಿವಾಲಿ, ಜಾಗ್ದೆ ರಹೋ, ದೂಭಿಗಾ ಜಮೀನ್, ನೌಕರಿ, ಫರಕ್, ಆಹ್, ಹೀಗೆ ಚಲನಚಿತ್ರಗಳ ಲಿಸ್ಟ್ ಏರ್ತಾನೆ ಹೋಗುತ್ತೆ. ಯಾರಪ್ಪ ಇವರು? ಸಲೀಲ್ ಚೌಧರಿ ಅವರು. ಇವರು ನಮ್ಮನ್ನ ಅಗಲಿದಂತಹ ದಿನ ಇವತ್ತೆ. ಈ ಎಲ್ಲ ಕಲಾವಿದರಿಗೂ, ಈ ಎಲ್ಲ ತಂತ್ರಜ್ಞರಿಗೂ ನಮ್ಮ ನಮನಗಳನ್ನು ಅರ್ಪಿಸ್ತಾ ಇಂದು ಅವರು ಕೊಡುಗೆ ನೀಡಿರುವಂತಹ ಚಲನಚಿತ್ರ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಜೊತೆಯಾಗಿ ಸಾಗೋಣ. ಕನ್ನಡ ಕಾಮನಬಿಲ್ಲು ಸುಕುನ್ ಕೆಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ ಚಂದದ ಗೀತೆಗಳು. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಹೇಗೆ ಅನ್ನಿಸ್ತದೆ ಅನ್ನೋದನ್ನು ಖಂಡಿತ ತಿಳಿಸ್ರಪ್ಪ ನಮಗೆ. 9484-8090-1013, 9480-90-1013 ಇದು ನಮ್ಮ ವಾಟ್ಸಪ್ ಸಂಖ್ಯೆ.

0: ಹಲೋ
1: ಬ್ರೋ, ಆಮೇಲೆ ಕಾಲ್ ಮಾಡ್ತೀನಿ. ಬಾಸ್ ಇದಾರೆ, ಮತ್ತೆ ಕಾಲ್ ಮಾಡ್ತೀನಿ.
0: ಒಂದ್ ಸೆಕೆಂಡ್.
1: ಹಾ ಹಾ ಹಾ, ಆಮೇಲೆ ಆಮೇಲೆ.
2: ಹಲೋ
0: ಹಲೋ.
2: ಓ, ನೀನೇನು? ಏ, ಅರ್ಜೆಂಟ್ ಮೀಟಿಂಗ್ ಹೋಗ್ತಿದ್ದೀನಿ ಕಣೋ, ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡ್ಲಾ?
0: ಹಲೋ.
2: ನಿನ್ ಮೆಸೇಜ್ ನೋಡ್ದೆ, ಏನ ವಿಷಯ?
0: ಸ್ವಲ್ಪ ಮಾತಾಡಬೇಕಿತ್ತು.
2: ನೋಡು, ಈಗ ಬಿಜಿ ಇದ್ದೀನಿ. ಎಲ್ಲ ಓಕೆನಾ?
0: ಎಲ್ಲ ಓಕೆ.
2: ಮತ್ತೆ

0: ಮೆಸೇಜ್ ಮಾಡ್ತೀನಿ.
1: ಅಮ್ಮ, ನಾವೊಂದು ವಿಷಯ ಹೇಳಬೇಕಿತ್ತು.
2: ನಿಂದು ಯಾವಾಗಲೂ ಇದ್ದದೆ, ಸುಮ್ಮನೆ ತಿನ್ನಪ್ಪ.
1: ನಂಗೆ ಹಸಿವೆ ಇಲ್ಲ.
0: ನೀವು ಕರೆ ಮಾಡುತ್ತಿರುವ ವ್ಯಕ್ತಿ ಈಗ ಲಭ್ಯವಿಲ್ಲ. ನೀವು ಕರೆ ಮಾಡುತ್ತಿರುವ ಸಂಖ್ಯೆಗೆ ಎಲ್ಲಾ ಸೇವೆಗಳನ್ನು ಶಾಶ್ವತವಾಗಿ ನಿಲ್ಲಿಸಲಾಗಿದೆ.
3: ಅವತ್ ಕಾಲ್ ಮಾಡೋಕ್ಕೂ ಆಗ್ಲಿಲ್ಲ, ಮೆಸೇಜ್ ಮಾಡೋಕ್ಕೂ ಆಗ್ಲಿಲ್ಲ. ಛೇ,
4: ಅವತ್ತು ಅವನು ಕಾಲ್ ಮಾಡಿದಾಗ ನಾನ್ ಮಾತಾಡಬೇಕಿತ್ತು.
5: ಸಹಾನುಭೂತಿ, ಸಮಯ ಪ್ರಜ್ಞೆ, ಸ್ಪಂದನೆ, ಬದುಕಿಗೊಂದು ಅಮೂಲ್ಯ ಅವಕಾಶ.

ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತದೆ. ಹೇಗನ್ನಿಸ್ತದೆ ಕಾರ್ಯಕ್ರಮದಲ್ಲಿ ಅನ್ನೋದನ್ನ ತಿಳಿಸೋದಾದ್ರೆ ಖಂಡಿತವಾಗ್ಲೂ ಸಂದೇಶ ಪೆಟ್ಟಿಗೆ ನಿಮಗೋಸ್ಕರ ಓಪನ್ ಆಗಿರೀ. 9480 1013 9480 1013 ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ನೀವು ಕಳಿಸ್ಕೊಡ್ಬೋದು. ನೌಕರಿ ಚಿತ್ರದ ಗೀತೆನ ಈಗಷ್ಟೇ ಕೇಳಿದ್ರಿ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಮುಡಿಬಂತು. ಶೈಲೇಂದ್ರ ಅವರ ಸಾಹಿತ್ಯ, ಸಲೀಲ್ ಚೌಧರಿಯವರ ಸಂಗೀತ ನಿರ್ದೇಶನ ಇದ್ದ ಗೀತೆ. ಈ ಗೀತೆಗೂ ಈ ಗೀತೆಯ ಮೊದಲು ಬಂದಂಥದ್ದು ಛೋಟಾ ಅಸ್ಗರ್. ಈ ಒಂದು ಗೀತೆಯ ಒಂದು ವಿವರ ಇದಾಗಿತ್ತು. ಚೋರಿ ಚೋರಿ ಚಿತ್ರ ಪರಸ್ಮಣಿ ಚಿತ್ರದಾಗಿತ್ತು. ಮುಖೇಶ್ ಅವರ ಧ್ವನಿಯಲ್ಲಿ ಮುಡಿಬಂತು. ಫರೂಕ್ ಖೈಸರ್ ಅವರ ಸಾಹಿತ್ಯ, ಲಕ್ಷ್ಮೀಕಾಂತ್ ಪ್ಯಾರಿಲಾಲ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಸರಿ, ಹಾಗಾದ್ರೆ ಮುಂದೆ ಯಾವ ಗೀತೆನ ನಮಗೋಸ್ಕರ ಕೇಳಿಸ್ತೀರಾ ಅಂತ ನೀವು ಕೇಳ್ತಾ ಇದ್ರೆ ಸಿದ್ಧವಾಗಿದೆ ಗೀತೆ. ಸೋಲ್ವಾಸಾಲ್ ಚಿತ್ರದಿಂದ ಹಾಯ್ ಅಪ್ನಾ ದಿಲ್ ತೋ ಆವಾರ ಗೀತೆ. ಹೇಮಂತ್ ಕುಮಾರ್ ಅವರ ಧ್ವನಿಯಲ್ಲಿ, ಮಜ್ರೂ ಅವರ ಸಾಹಿತ್ಯ ಇದೆ, ಎಸ್ ಡಿ ಬರ್ಮನ್ ಅವರ ಸಂಗೀತ ನಿರ್ದೇಶನ ಇದೆ ಈ ಗೀತೆಯ. ನಂತರ ಸುಮನ್ ಕಲ್ಯಾಣ್ಪುರ್ ಅವರ ಧ್ವನಿಯಲ್ಲಿ ಮೂಡಿಬರುವ ಗೀತೆ ಹಸ್ರತ್ ಜೈಪುರಿ ಅವರ ಲೇಖನಿಂದ ಹೊರಬಂದಿದೆ. ಶಂಕರ್ ಜೈಕಿಶನ್ ಅವರ ಸಂಗೀತ ನಿರ್ದೇಶನ ಇದೆ. ಜಾನ್ವಾರ್ ಚಿತ್ರದ ಮೇರೆ ಸಂಘ ಈ ಒಂದು ಗೀತೆ. ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗೇ ಇರಿ, ಸಂತೋಷವಾಗಿ ಸಂದೇಶನ ಕೂಡ ಕಳಿಸ್ಕೊಡ್ತಾನೆ ಇರಿ. ಇದು ಎಫ್ ಎಂ ರೈನ್ಬೋ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ.
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಕನ್ನಡ ಕಾಮನ ಬೆಲ್ಲು 101.3 ಮೆಗಾಹರ್ಟ್ಸ್ ಅಲ್ಲಿ ಜೊತೆಯಾಗಿದ್ದೀವಿ. ಸಂದೇಶಗಳು ಬಂದದ್ದು ಸುಭಾನ್ ಕೋರಿಯವರದ್ದು ಹಂಪಸಾಗರದಿಂದ, ಬಳಿಕ ಬಂತು ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆಯಿಂದ, ನಂತರ ಬಂದಿದೆ ಸಂದೇಶ ಕಿಶನ್ ರೋಷನ್ ಶೋಭಾರಾಣಿ ಅವರದ್ದು ಹಾಡ್ಲಿಗೊಂಡ ಹನುಮಂತೇಗೌಡ ಅವರ ಜೊತೆಯಾಗಿ. ಚಂದದ, ಅತಿ ಚಂದದ, ಅತ್ಯಂತ ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತಾ ಇರೋದು ನಿಮ್ಮ FM ರೇನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ. ಇದೀಗ ಮೂಡಿ ಬರುತ್ತೆ ಗೀತೆ ಏಕ್ ಫೂಲ್ ದೋ ಮಾಲಿ, ಈ ಒಂದು ಚಿತ್ರದಿಂದ, ಏಕ್ ದೋ ಮಾಲಿ ಚಿತ್ರದಿಂದ, ತುಜೆ ಸೂರಜ್ ಅನ್ನುವಂತಹ ಗೀತೆ, ಮನ್ನಾ ದೇವರ ಧ್ವನಿಯಲ್ಲಿದೆ, ಪ್ರೇಮ್ ಧವನ್ ಅವರ ಸಾಹಿತ್ಯ, ರವಿ ಅವರ ಸಂಗೀತ ನಿರ್ದೇಶನ ಇರುವಂತಹ ಗೀತೆ. ಈ ಗೀತೆಯ ನಂತರ ತಲತ್ ಮೊಹಮ್ಮದ್ ಮತ್ತು ಲತಾ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ ಸುನಹಾರಿ ನಾಗಿನ್ ಚಿತ್ರದ ಗೀತೆ. ಗುಲ್ಶನ್ ಬಾವ್ರಾ ಅವರ ಸಾಹಿತ್ಯ ಇದೆ, ಕಲ್ಜಾಂಜಿ ಆನಂದ್ ಜಿ ಅವರ ಸಂಗೀತ ನಿರ್ದೇಶನ ಇದೆ. ಈ ಗೀತೆಗಳನ್ನ ಕೇಳ್ತಾ ಕೇಳ್ತಾ ಜೊತೆಯಾಗಿ ರೀ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆನಂದವಾಗಿ ಕ್ಷಣವನ್ನ ಕಳೀತಾರೆ.

ಕನ್ನಡ ಕಾಮನ ಬಿಲನ್ನ ಕೇಳ್ತಾ ಇದ್ದೀರಾ. ಸುಕೂನ್ ಕೇಪಲ್ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕಡಗಂಚಿಯ ಧರ್ಮಣ್ಣ ಧನ್ನಿಯವರ ಸಂದೇಶನೂ ಬಂದು ನಮ್ಮನ್ನ ತಲುಪಿದೆ. ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು ಅಂತ ಹೇಳ್ತಾ ಈ ಹೊತ್ತಿನ ಕಡೆಯ ಗೀತೆಯಾಗಿ ಮಹೇಂದ್ರ ಕಪೂರ್ ಅವರ ಧ್ವನಿಯಲ್ಲಿ ಮೂಡಿ ಬಂದಿರುವ ಗೀತೆ ಪರಿವಾರ ಚಿತ್ರದ್ದು. ಸಲೀಲ್ ಚೌಧರಿಯವರ ಸಂಗೀತ, ಶೈಲೇಂದ್ರವರ ಸಾಹಿತ್ಯ ಇದೆ ಈ ಗೀತೆಗೆ. ದೇಖ್ತೆ ಹಿ ತುಜೆ ಈ ಗೀತೆಯ ಜೊತೆಯಾಗಿ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟವ್ರಿಗೆಲ್ಲ ಪ್ರೀತಿಯ ಧನ್ಯವಾದ. ಈ ಹೊತ್ತಿನ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬಾಲಿವುಡ್ಗೆ ಸಾಕಷ್ಟು ಕೊಡುಗೆಯನ್ನು ನೀಡಿದಂತಹ ನಿರ್ದೇಶಕರಾದ ಬಾಬುಬಾಯಿ ಮಿಸ್ತ್ರಿ ಮತ್ತು ನಿರ್ದೇಶಕರು, ನಿರ್ಮಾಪಕರು, ಲೇಖಕರಾದ ಬಪ್ಪಿ ಸೋನಿಯವರು, ಸಂಗೀತ ನಿರ್ದೇಶಕರಾದ ಸಲೀಲ್ ಚೌಧರಿಯವರು ಕೊಡುಗೆ ನೀಡಿದ ಚಲನಚಿತ್ರ ಗೀತೆಗಳನ್ನು ಕೇಳುವಂತಹ ಪ್ರಯತ್ನವನ್ನು ಮಾಡಿದ್ವಿ. ಅವರುಗಳನ್ನು ನೆನೀತ ಸದಾ ಕೇಳ್ತಾ ಇರಿ. ಕನ್ನಡ ಕಾಮನ ಬಿಲ್ಲು 101.3 MHz ಯಾಕೆ ಇದು ಮ್ಯೂಸಿಕಲ್ ಯಾರ್ಡ್ಸ್.

ಎಲ್ಲರಿಗೂ ಕೂಡ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸೋಣ ಅಂತ ಹೇಳ್ತಾನೆ ಇದ್ದೆ ಸಂಜೆಯಿಂದ. ಕಾದಿದ್ರಿ ಅಲ್ವಾ? ಅಕ್ಷರಗಳನ್ನ ಕಲಿಸಿ ಜೀವನಕ್ಕೆ ಬೇಕಾದಂತಹ ಮಾರ್ಗವನ್ನ ತೋರಿ ಪ್ರತಿನಿತ್ಯ ಕೂಡ ನಮ್ಮ ದಾರಿ ನೇರವಾಗಿ ಸಾಗುವಂತೆ ನ್ಯಾಯ ನೀತಿಯ ದಾರಿಯಲ್ಲಿ ಸಾಗುವ ರೀತಿಯಲ್ಲಿ ಹರಸಿ ಪಾಠ ಕಲಿಸಿದಂತಹ ಗುರುಗಳೆಲ್ಲರಿಗೂ ಕೂಡ ನಮಸ್ತ. ಜೀವನದಲ್ಲಿ ಇರುವಂತಹ ನಿಜವಾದ ಅಕ್ಷರ ಸೂರ್ಯರಿಗೆ ನಮಸ್ತ. ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಕೋರ್ತಾ.

ಶಾಲಾ ದಿನಗಳಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಂತಹ ದಿನಗಳು ನೆನಪಾಯ್ತಲ್ವಾ? ಡಾಕ್ಟರ್ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ನೆನಪಿಗಾಗಿ ಈ ಒಂದು ಸೆಪ್ಟೆಂಬರ್ 5 ತಾರೀಕಿನಂದು ನಾವು ಶಿಕ್ಷಕರ ದಿನವನ್ನು ಆಚರಿಸ್ತೀವಿ. ಅವರು ಹೇಳಿರುವ ಒಂದು ಮಾತು ಹೇಗಿದೆ, ನಿಜವಾದ ಶಿಕ್ಷಕರು ಯಾರಂದ್ರೆ ಅವರು ತಮ್ಮ ಬಗ್ಗೆ ಯೋಚಿಸೋದನ್ನ ಬಿಟ್ಟು ನಮ್ಮ ಬಗ್ಗೆ ನಾವು ಯೋಚಿಸ್ತಾ ನಮ್ಮನ್ನ ದೇಶಕ್ಕಾಗಿ ಮುನ್ನಡೆಯೋ ಹಾಗೆ ಮಾಡೋರು ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ದಾಸ ಸಾಹಿತ್ಯದಲ್ಲೇ ಇಲ್ವೇಂದ್ರಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಗುರುವಿಗೆ ಶರಣಾದರೆ ಬಹುಶಃ ಜೀವನದಲ್ಲಿ ಬೇರೇನೂ ಕೂಡ ಬೇಕಾಗೋದಿಲ್ಲ. ಯಾಕಂದ್ರೆ ಹರ ಮುನಿದರು ಗುರು ಕಾಯುವನು, ಆದರೆ ಗುರು ಮುನಿದರೆ? ಈ ಮಾತು ಎಲ್ಲರಿಗೂ ಕೂಡ ಗೊತ್ತಿದೆ, ಆದರೆ ಗುರು ಎಂದೂ ಕೂಡ ಮುನಿಯೋದಿಲ್ಲ. ಯಾಕಂದರೆ ತನ್ನದಲ್ಲದ ಯಾವುದೇ ವಿಚಾರವನ್ನು ಮಗು ತೆಗೆದುಕೊಂಡು ಬಂದಾಗ, ಕೌತುಕವನ್ನು ಮುಂದಿಟ್ಟಾಗ, ಅದೆಲ್ಲವನ್ನು ಯಾವುದೇ ರೀತಿಯಲ್ಲೂ ಹೀಗಳಿಯದೆ ಮಗುವಿನ ಕೌತುಕಮಯ ಬುದ್ಧಿಗೆ ಇನ್ನಷ್ಟು ನೀರೆರೆದು ಆ ಎಲ್ಲ ತೊಂದರೆಗಳನ್ನು ಗೊಂದಲಗಳನ್ನು ಪರಿಹಾರ ಮಾಡಿ ಜ್ಞಾನ ದೀಪವನ್ನು ಬೆಳಗೋರೆ ಗುರುಗಳು. ಆ ಗುರುಗಳೆಲ್ಲರಿಗೂ ಕೂಡ ನಮ್ಮ ನಮನಗಳು.

ಮೊದಲಿಗೆ ಮೂಡಿಬಂದ ಹಾಡು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಲ್ಲಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನದ್ದು, ಅಸಾಧ್ಯ ಅಳಿಯ ಚಿತ್ರದಾಗಿತ್ತು. ಎಸ್ ಜಾನಕಿ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಶಂಕರಾನಂದ ಯೋಗಿ ಅವರ ರಚನೆಯ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಇದ್ದಂತಹ ಗೀತೆಯನ್ನ ಈಗಷ್ಟೇ ಕೇಳಿದ್ರಿ, ಕರುಣೆಯೇ ಕುಟುಂಬದ ಕಣ್ಣು ಚಿತ್ರದಿಂದ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದ್ದೀರಾ. ಎಫ್ಎಂ ರೇನ್ಬೋದಲ್ಲಿ ಚಂದದ ಗೀತೆಗಳು ನಿಮಗೋಸ್ಕರನೇ ಮೂಡಿ ಬರ್ತಾ ಇದೆ ಈ ಹೊತ್ತಲ್ಲಿ. ಗುರುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು, ನಿಮ್ಮ ಸಾಲುಗಳೇನು ಹಂಚ್ಕೋಬಹುದು ನೀವು ಕೂಡ. 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಸಾಲನ್ನು ಹೇಳಿ, ದಯಮಾಡಿ ನಿಮ್ಮ ಸಂದೇಶ 2-3 ಸಾಲುಗಳ ಒಳಗಡೆ ಇದ್ದರೆ ಬಹಳ ಬಹಳ ಹೆಚ್ಚು ಆಪ್ಯಾಯಮಾನವಾಗಿರುತ್ತೆ ಅಂತ ನಾನು ಅಂದ್ಕೋತಾ ಇದ್ದೀನಿ. ಬೇಗ ಬೇಗ ಸಂದೇಶವನ್ನು ಕಳುಹಿಸಿಕೊಟ್ಟು ನಿಮ್ಮ ಮಾತನ್ನು ನಮ್ಮ ಜೊತೆಯಾಗಿಸಿ. ಇದು ಕನ್ನಡ ಕಾಮನ ಬಿಲ್ಲು 101.3 ಮೆಗಾಹೆಡ್ಸ್, ಮ್ಯೂಸಿಕಲಿ ಯಾರ್ಸ್.

ಅತ್ಯಂತ ಅದ್ಭುತವಾದ ಎರಡು ಗೀತೆಗಳು, ನನ್ನ ಫೇವ್ರೆಟ್ ಗೀತೆಗಳಲ್ಲಿ ಈ ಎರಡು ಗೀತೆಗಳು ಕೂಡ ಸೇರಿದೆ. ಆ ಎರಡೂ ಗೀತೆಗಳನ್ನು ಇವತ್ತು ಕೇಳುವಂತಹ ಭಾಗ್ಯ ನಿಮ್ಮ ಜೊತೆಯಾಗಿ ನನ್ನದು ಆಗಿತ್ತು. ಹೌದು ರೀ, ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಂಧ್ಯಾರಾಗ ಚಿತ್ರದ ಅಧೀನನ ಬಂದಿರುವ ಗೀತೆನ ಕೇಳಿದ್ವಿ. ಮೊದಲಿಗೆ ಪಿ ಬಿ ಶ್ರೀನಿವಾಸ್ ಅವರ ದನಿಯಲ್ಲಿ ಮೂಡಿ ಬಂದ ಗೀತೆಗೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ ಇತ್ತು. ಎಂ ಬಾಲಮುರಳಿ ಕೃಷ್ಣ ಅವರು ಹಾಗೂ ಜಿ ಕೆ ವೆಂಕಟೇಶ್ ಅವರು ಜಂಟಿಯಾಗಿ ಒಂದು ಗೀತೆಗೆ ಸಂಗೀತವನ್ನು ಸಂಯೋಜನೆ ಮಾಡಿದರು. ಅದಾದ ನಂತರ ಈಗಷ್ಟೇ ಗಾನಯೋಗಿ ಪುಟ್ಟರ ಪಂಚಾಕ್ಷರ ಗವಾಯಿ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಮೂಡಿ ಬಂದಂತಹ ಗೀತೆ ಇದು. ತಾನ್ಸೇನ್ ಬೀಚ್ ಅವರ ಸಾಹಿತ್ಯ ಇತ್ತು. ಹಂಸಲೇಖ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿತ್ತು. ಹಾಗಾದರೆ ಮುಂದೆ ಯಾವ ಗೀತೆಗಳು ಬಂದು ನಿಮ್ಮನ್ನು ತಲುಪುತ್ತೆ ಅಂತ ಗೊತ್ತಿದೆಯಾ? ಇವತ್ತು ನಾವು ಶಿಕ್ಷಕರ ದಿನದ ಪ್ರಕ್ತವಾಗಿ ಚಂದದ ಗೀತೆಗಳನ್ನು ಕೇಳ್ತಾ ಕೇಳ್ತಾ ಸಾಕ್ತಾ ಇರುವಾಗ ಚಂದನ ಚಿಗುರು ಚಿತ್ರದ ಗೀತೆಯನ್ನು ಕೇಳಬೇಕಂತ ನನಗಂತೂ ಅನ್ನಿಸ್ತಾ ಇದ್ರಿ. ಪಪ್ಪಾಗಿಂತ ಹೆಚ್ಚು, ಅಮ್ಮಗಿಂತ ಹೆಚ್ಚು ಅನ್ನೋ ಗೀತೆ. ಬೀನಾ, ಅಶ್ವಿನಿ, ಸುನಿಧಿ, ವಿವೇಕ್ ಮತ್ತು ಪುಟ್ಟ ಪುಟ್ಟ ಮಕ್ಕಳ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬಂದಿರೋ ಗೀತೆ. ಪಿ ಚಂದ್ರಕಾಂತ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿ ಬಂದಿದೆ. ಎಚ್ ಎಸ್ ವೆಂಕಟೇಶ ಮೂರ್ತಿಗಳ ಸಂಗೀತ ನಿರ್ದೇಶನ ಇದೆ. ಈ ಗೀತೆಯ ನಂತರ ವಿಷ್ಣು ಸೇನಾ ಚಿತ್ರದಿಂದ ಕೇಳ್ತೀವಿ ಹಿಸ್ಟರಿ ಗೊತ್ತಾ, ಹಿಸ್ಟರಿ ಗೊತ್ತಾ. ಹೌದು, ಈ ಗೀತೆಯನ್ನು ಖಂಡಿತ ಕೇಳಲೇಬೇಕು. ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಸಂಗಡಿಗರ ಧ್ವನಿಯಲ್ಲಿರೋ ಗೀತೆಗೆ ಉಪೇಂದ್ರ ಅವರ ಸಾಹಿತ್ಯ ಇದೆ, ದೇವ ಅವರ ಸಂಗೀತ ನಿರ್ದೇಶನ ಇದೆ. ಗುರುಗಳ ಬಗ್ಗೆ ನಿಮ್ಮ ಮನಸ್ಸಿನ ಮಾತನ್ನು ಖಂಡಿತವಾಗ್ಲೂ ನೀವು ಕೂಡ ಹಂಚಿಕೋಬಹುದು. 9480901013 ಇದು ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಕ್ಷರ ಜ್ಞಾನನ ಕಲಿಸಿರೋ ಗುರುಗೆ ಖಂಡಿತವಾಗ್ಲೂ ನಾವೆಲ್ಲರೂ ಎಂದೆಂದಿಗೂ ನಮನವನ್ನು ಸಲ್ಲಿಸಲೇಬೇಕು. ಯಾಕಂದರೆ ತನ್ನ ಅಕ್ಷರ ಜ್ಞಾನದ ಮುಖಾಂತರ ನಮ್ಮೊಳಗಿನ ಜ್ಞಾನದ ದೀಪವನ್ನು ಬೆಳಗಿದವರು ಇವರು. ಬದುಕಿಗೆ ಹಾದಿಯನ್ನು ತೋರಿದವರು, ಹೌದಲ್ವಾ?

0: do non stop Sanjay.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್.

ಖಂಡಿತವಾಗ್ಲೂ ಈ ಸಾಲು ಎಷ್ಟೋ ಜನ ವಿದ್ಯಾರ್ಥಿಗಳ ಇಂದಿನ ಸಾಲಾಗಿರುತ್ತೆ. ಬಾಲ್ಯ ಮರಳಿ ಬರಲಿ ಅಂತ ಹಾರೈಸುವ ಪ್ರತಿಯೊಬ್ಬರಿಗೂ ಕೂಡ ಆ ಬಾಲ್ಯದಲ್ಲಿ ದಾರಿ ತೋರಿಸಿದಂತಹ ಗುರುಗಳು ನೆನಪಿದ್ದೇ ಇರ್ತಾರಲ್ವಾ? ನಾಗೇಂದ್ರ ತಾವರೆಕೆರೆ ಕುಣಿಗಲ್ನಿಂದ ಸಂದೇಶ ಕಳಿಸಿಕೊಟ್ಟಿದ್ದಾರೆ. ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ಯವರು ಮನದ ಖಾಲಿ ಪುಟಕ್ಕೆ ಅಕ್ಷರಗಳ ದೀಪವನ್ನಿಟ್ಟು ಬಾಳು ಬೆಳಗುವ ಗುರು, ಅಜ್ಞಾನದ ಕತ್ತಲೆ ಅಳಿಸಿ ಸುಜ್ಞಾನದಿ ಬೆಳಕು ತೋರುವ ನಮ್ಮಯ್ಯ ಗುರು ಅನ್ನೋ ಮಾತನ್ನು ಹೇಳಿದ್ದಾರೆ. ಬಹಳ ಬಹಳ ಉತ್ತಮವಾದ ಸಾಲುಗಳಿದು. ಹರೀಶ್ ಅವರು ಮಲ್ಲೇಶ್ವರಂನಿಂದ ಬಾಳ ಗುರುಗಳ ಬಗ್ಗೆ ಅರ್ಪಣೆಯನ್ನ ಮಾಡ್ತಾ ಇದ್ರೆ, ಹರಿಹರನ್ ವಿಜ್ಞಾನ ನಗರದಿಂದ ತಮ್ಮ ಶಿಕ್ಷಕರಾದ ದಕ್ಷಿಣ ಮೂರ್ತಿಯವರು ವಿಜ್ಞಾನದ ವಿಧಾನಗಳನ್ನ ಕಲ್ಪಿಸಿಕೊಟ್ರು. ಅದರಿಂದಾಗಲೇ ನನ್ನ ಜೀವನದಲ್ಲಷ್ಟೇ ಅಲ್ಲ ಕಚೇರಿಯಲ್ಲೂ ಬಡ್ತಿ ತೊರೆದು ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಖಂಡಿತವಾಗ್ಲೂ ನಿಮ್ಮ ಧನ್ಯವಾದ, ನಿಮ್ಮ ನೆನಪು ಎಂದೆಂದಿಗೂ ಕೂಡ ಅವರೊಟ್ಟಿಗೆ ಇರುತ್ತೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿಯಿಂದ ಹೇಳ್ತಾ ಇದ್ದಾರೆ, ಗುರುಗಳು ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಿ ಜ್ಞಾನದ ಬೆಳಕನ್ನ ತೋರುವರು. ಭಾರತೀಯ ಸಂಪ್ರದಾಯದಲ್ಲಿ ಗುರು ಬ್ರಹ್ಮ ಗುರುರ್ ವಿಷ್ಣು ಅನ್ನೋ ಹಾಗೆ ದೇವರಿಗೆ ಸಮಾನವಾಗಿ ಕಾಣಬೇಕು ನಾವರನ್ನ ಅನ್ನೋ ಮಾತನ್ನ ಇವರಿಂದು ಹೇಳಿದ್ದಾರೆ. ಮತ್ತಷ್ಟು ಮಾತಾಡೋಣ, ನೀವು ಕೂಡ ಸಂದೇಶ ಕಳಿಸಿ ನಮಗೆ ಹೇಳಿ. 9480901013 ಇದೊಂದು ವಾಟ್ಸ್ಆ್ಯಪ್ ಸಂಖ್ಯೆಗೆ ಬಂದು ತಲುಪಲಿ ನಿಮ್ಮ ಸಂದೇಶ. ಇನ್ನು ಕನ್ಯಾರತ್ನ ಚಿತ್ರದ ಒಂದೇ ಮಾತು ಒಂದೇ ಮನಸ್ಸು ಈ ಒಂದು ಗೀತೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ವಿಜಯ ನಾರಸಿಂಹ ಅವರ ಸಾಹಿತ್ಯ, ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನ ಈ ಗೀತೆಗಿದೆ. ಈ ಗೀತೆಗೂ ಮೊದಲು ಗುರುವಿನ ಕರುಣೆ ಅನ್ನೋ ಗೀತೆನ ಖಂಡಿತ ಕೇಳಲೇಬೇಕು ನಾವು. ಸಿ ವಿ ಶಿವಶಂಕರ್ ಅವರ ಸಾಹಿತ್ಯರೋ ಗೀತೆಗೆ ನಾದಪ್ರಿಯ ಅವರ ಸಂಗೀತ ನಿರ್ದೇಶನ ಇದೆ. ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಿಂದ ಹೊರಬಂದಿರೋ ಗೀತೆ ಮಹಾತಪಸ್ವಿ ಚಿತ್ರದ್ದು. ಗೀತೆ ಕೇಳ್ತಾ ಇರಿ, ಜೊತೆಯಾಗಿರಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವೂ ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದೂ ಜೊತೆಯಾಗಿರುವೆವು ನಿಮ್ಮೊಂದಿಗೆ

ಗೀತೆಗಳು ಚಂದವಾಗಿದೆ, ಹಾಗೆ ನಿಮ್ಮ ಸಂದೇಶಗಳು ಕೂಡ ಅತ್ಯಂತ ಸೊಗಸಾಗಿದೆ. ಸಂದೇಶ ಬಂದು ತಲುಪದೆ ಮಂಜುರಾಣಿ ಮೈಸೂರಿನಿಂದ ಇವರು ಹೇಳಿದ್ದಾರೆ ನಮಗೆ, ಅಕ್ಷರ ಕ್ರಾಂತಿಯನ್ನು ನಡೆಸಿದ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪೂಜನೀಯರು. ಪ್ರತಿದಿನ ಕೂಡ ತಿಳುವಳಿಕೆ ಹೇಳಿ ನಹಿ ಜ್ಞಾನೇನ ಸದೃಶ್ಯಮೆನ್ನೋ ಹಾಗೆ ಗುರು ಇಲ್ಲದಿದ್ದರೆ ಏನನ್ನು ಸಾಧಿಸೋಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಮಾತಿಗೆ. ಮಣಿಕಂಠ ದಾವಣಗೆರೆಯಿಂದ ಹೇಳ್ತಾ ಇದ್ದಾರೆ, ಗುರು ತೋರಿದ ಹಾದಿಯಲ್ಲಿ ಗುರು ತೋರಿದ ಗುರಿಯನ್ನ ಗುರುಗಳ ಆಶೀರ್ವಾದ ಇರಲು ಮಾತ್ರ ಗುರಿಯಿಂದ ಮುಟ್ಟೋಕೆ ಸಾಧ್ಯ ಅಂತ. ಬಹಳ ಚಂದದ ಮಾತು. ನಂತರ ಬಂತು ಸಂದೇಶ ಜಯಶ್ರೀ ಗೋಪಾಲಕೃಷ್ಣ ಅವರದ್ದು, ಕೆಎಸ್ ಟೌನ್ನಿಂದ. ಇಂದಿಗೂ ನಿಜವಾದಂತಹ ಮಾತೇನೆಂದರೆ ತನ್ನ ಶಿಷ್ಯನ ಏಳಿಗೆಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯವರು ತಮ್ಮ ಗುರುಗಳು ಅನ್ನೋ ಮಾತನ್ನು. SSLC ಪಾಸ್ ಆದಾಗ ತಮ್ಮ ಹೆಡ್ ಮಾಸ್ಟರ್ ಆ ರಿಸಲ್ಟನ್ನು ನೋಡಿ ಖುಷಿಪಟ್ಟಂತಹ ಸಂಭ್ರಮದ ದೃಶ್ಯವನ್ನು ನೆನಪಿಸ್ಕೊಂಡಿದ್ದಾರೆ. ಬಹಳ ಖುಷಿಯಾಯಿತು. ಶ್ರೀರಾಮ್ಪುರ ಮೈಸೂರಿನ ಡಾಕ್ಟರ್ MD ಕೃಷ್ಣ ಅವರು ಒಬ್ಬ ಶಿಕ್ಷಕನಾಗಿ ತನ್ನ ಶಿಷ್ಯಂದರಿಗೆ ಪಾಠ ಮಾಡಿದ ಬಗ್ಗೆ ಮಾತುಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ನಿಮಗೆ ನಮನಗಳು ಸರ್. ನಂತರ ಬಂತು ಸಂದೇಶ ಉಮೇಶ್ ಅವರದ್ದು ಸಿರಿಗೆರೆಯಿಂದ, ಹರೀಶ್ ಅವರದ್ದು ಮಲ್ಲೇಶ್ವರಂನಿಂದ. ಗೀತೆಗಳ ಲೋಕದಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು. ಇದು ಕನ್ನಡ ಕಾಮನ ಬಿಲ್ಲು 101.3 MHz.

ಕೇಳ್ತಾ ಇರೋದು ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಈಗಷ್ಟೇ ಸ್ಕೂಲ್ ಮಾಸ್ಟರ್ ಚಿತ್ರದ ಗೀತೆಯನ್ನ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಕೇಳ್ಕೊಂಡು ಬಂದ್ವಿ. ಬಂತು ಸಂದೇಶ ಅನೂಷ ಅವರದ್ದು, ಗುರಿ ಮುಂದೆ ಹಿಂದೆ ಗುರು ಇರಲೇಬೇಕು ಅನ್ನೋ ಮಾತನ್ನ ಇವರು ಹೇಳಿದ್ರೆ, ಶಾಂತಾಚಾರ ಬಡಿಕೇರ ಅವರು ಕೊಕ್ಕನೂರಿನಿಂದ ಸಂದೇಶವನ್ನ ಕಳುಹಿಸಿಕೊಟ್ಟಿದ್ದಾರೆ. ಬಳಿಕ ಬಂತು ಸಂದೇಶ ಕಿಶನ್ ರೋಷನ್ ಅವರದ್ದು, ಶೋಭಾರಾಣಿಯವರ ಜೊತೆಯಾಗಿ ಮುಂದೆ ಗುರುಗಳಿರಲೇಬೇಕು, ಗುರಿಯ ಜೊತೆಯಾಗಿ ಯಾರಿಗೆ ಆದರೂ ಅಲ್ಲ ಗುರುಗಳಿಗೂ ನಮ್ಮ ನಮನ ಅಂದವರು ಚಿದಾನಂದ ಟಿ ವಿ ಸರ್ಕಲ್ ಹೊಸದುರ್ಗದಿಂದ. ಜೀವನ ಎಷ್ಟೇ ದೊಡ್ಡದಾಗ್ಲಿ ಕಣ್ರಿ, ಏನಾದರೂ ವೃತ್ತಿ ಇರಬಹುದು, ಆದರೆ ಆ ಎಲ್ಲ ವೃತ್ತಿಗಳನ್ನು ಸೃಷ್ಟಿಸೋ ಏಕೈಕ ಪವಿತ್ರ ವೃತ್ತಿ ಅಂದರೆ ಅದು ಶಿಕ್ಷಕ ವೃತ್ತಿ. ಗುರಿಯು ಕೇವಲ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದಿಂದ ಸುಜ್ಞಾನ ತೆರೆಗೆ ದಾರಿ ತಪ್ಪಿದಾಗ ಮಾರ್ಗದರ್ಶನ ಮಾಡಿ ಜೀವನದ ಮೌಲ್ಯಗಳನ್ನು ಕಲಿಸಿಕೊಡ್ತಾ ತಾಳ್ಮೆ, ಮಾರ್ಗದರ್ಶನ ಮತ್ತು ಬೆಂಬಲವನ್ನು ನಮ್ಮೊಳಗೆ ಬೆಳೆಸಲು ಸಹಾಯ ಮಾಡಿದಂತಹ ಗುರುಗಳಿಗೆಲ್ಲ ನಮಸ್ತಾ. ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಈ ಒಂದು ಗೀತೆಯ ಜೊತೆಯಾಗಿ ನಾವು ನಮ್ಮ ಪಾಠಶಾಲೆಗೆ ಮರಳಿ ಹೋದಂತಹ ಅನುಭವ ಖಂಡಿತ ನಮಗೆಲ್ಲ ಆಗುತ್ತೆ. ಪ್ರತಿಯೊಬ್ಬರಿಗೂ ಶಿಕ್ಷಕ ದಿನಾಚರಣೆಯ ಶುಭಾಶಯಗಳು. ನಿಮಗೆ ಪಾಠ ಕಲಿಸಿದಂತಹ ಶಿಕ್ಷಕರು ಬಹುಶಃ ಇಂದು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇಲ್ಲದೇ ಇರಬಹುದು, ಆದರೆ ನೀವೆಲ್ಲೇ ಕುಳಿತು ಅವರಿಗೆ ಸಲ್ಲಿಸುವಂತಹ ನಮನ, ಅವರನ್ನು ನೀವು ಮಾಡುವ ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ನೆನೆಸಿಕೊಳ್ಳುವ ರೀತಿ ಮತ್ತು ಗೊತ್ತೋ ಗೊತ್ತಿಲ್ಲದೇನೋ ಸರಿಯಾದ ಹಾದಿಯಲ್ಲಿಯೇ ಮುನ್ನಡೀತಾ ನನ್ನ ಗುರುಗಳು ಹೇಳಿಕೊಟ್ಟ ಮಾತಿನಂತೆ ಬದುಕ್ತಾ ಇದ್ದೀನಿ ಅನ್ನುವಂತಹ ಒಂದು ತೃಪ್ತ ಭಾವನೆ, ಅದು ಎಲ್ಲೇ ಇದ್ದರೂ ಕೂಡ ಗುರುಗಳಿಗೆ ಹೆಮ್ಮೆಯನ್ನೇ ತಂದುಕೊಡುತ್ತೆ. ಹಾಗಾಗಿ ಎಲ್ಲರನ್ನ ನೆನೀತಾ ಅವರೆಲ್ಲರಿಗೂ ಕೂಡ ನಮನವನ್ನು ಸಲ್ಲಿಸ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಸಂದೇಶ ಕಳಿಸ್ಕೊಟ್ಟ ಪ್ರತಿಯೊಬ್ಬರಿಗೂ ಕೂಡ ನಮ್ಮೆಲ್ಲರ ಪ್ರೀತಿಯ ಧನ್ಯವಾದಗಳು. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಶಿಕ್ಷಕ ದಿನಾಚರಣೆಯ ಇಂದಿನ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರ್ತಾ ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತ. ಸದಾ ಕೇಳ್ತಾನೆ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್. ಯಾಕೆ? ಯಾಕಂದ್ರೆ ಇದು ಮ್ಯೂಸಿಕಲ್ ಯಾರ್ಸ್.